ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:45 ಇಂದಿನ ಪಂಚಾಂಗ ಶಕವರ್ಷ 1997 ಕೃಷ್ಣಪಕ್ಷ ಭಾದ್ರಪದ ಮಾಸದ ಪಾಡ್ಯದ ದಿನವಾದ ಇಂದು ದಿನಾಂಕ 27 ಸೆಪ್ಟೆಂಬರ್ 2026. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ.

ಸಮಯ 6:14 ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭವನ್ನ ಕೋರುತ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಇಂದಿನ ನುಡಿಮುತ್ತನ್ನ ನೋಡೋದಾದ್ರೆ, ನಡೆಯುವಾಗ ಇಡುವುದು ಸಹಜ, ಆದರೆ ಇಡುವಿದ ಕಲೆಗೆ ಮತ್ತೆ ಮತ್ತೆ ಇಡುವುದು ದಡ್ಡತನ. ಎಷ್ಟು ನಿಜವಾದ ಮಾತು ಅಲ್ವಾ? ತಪ್ಪು ಮಾಡೋದು ಸಹಜ, ಆದರೆ ಅದನ್ನ ತಿದ್ದುಕೊಂಡು ನಡಿಬೇಕು ಅನ್ನೋದೇ ಈ ನುಡಿಮುತ್ತಿನ ಸಾರಾಂಶ. ಕೇಳ್ತಾರೆ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಗಮನ ಬಿಲ್ಲು.

0: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
1: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
2: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.

ಸಮಯ 6:34 ನೀವು ಕೇಳ್ತಾ ಇದ್ರ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಗಮನವಿಲ್ಲು ನಾದಾರ್ಜನೆಯ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತಾಗಿದೆ. ನಮ್ಮ ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಮನಸ್ಸನ್ನು ಹೇಗೆ ಆಧ್ಯಾತ್ಮದೆಡೆಗೆ ಸ್ವಚ್ಛವಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಸಂತೋಷದಿಂದ ಇಟ್ಕೋಬಹುದು ಈ ರೀತಿಯಾಗಿ ಮಾತಾಡ್ತಾ ಸಾಕ್ತೇವೆ. ಇಂದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ ವಚನ ಸಾಹಿತ್ಯದಿಂದ ಹೇಗೆ ನಮ್ಮ ಜೀವನದಲ್ಲಿ ನಾವು ಸಂತೋಷ ನೆಮ್ಮದಿ ಇದನ್ನೆಲ್ಲ ಕಾಣಬಹುದು ಅಥವಾ ಅದರ ಒಳ್ಳೆಯ ನುಡಿಗಳು ನಮ್ಮ ಜೀವನದಲ್ಲಿ ಹೇಗೆ ಪ್ರಭಾವವನ್ನು ಬೀರಬಹುದು ಅಂತ ಮಾತಾಡ್ತಾ ಸಾಕ್ತೀನಿ. ಇಂದಿನ ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ಕೇಳ್ತಾರೆ ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಗಮನಬಿಲ್ಲು. ಜೊತೆ ಜೊತೆಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ, ತಪ್ಪದೇ ಜೀವನ್ ಮಾಡಿ ಅಂತ ಹೇಳ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಗಮನಬಿಲ್ಲು.

ಸಮಯ ಆಗಿದೆ 6:15:52. ನೀವು ಟ್ಯೂನ್ ಮಾಡಿದಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕವನಬಿಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇನ್ನು ಮಾತಾಡ್ತಾ ಸಾಗೋದಾದ್ರೆ, ಹೊರಗಿನ ಆಚರಣೆಗಿಂತ ಮನಸ್ಸಿನ ಶುದ್ಧತೆ ಮತ್ತು ಸತ್ಯವಾದ ನಡೆ ಬಹಳನೇ ಮುಖ್ಯ ಅಂತ ಅನ್ಸುತ್ತೆ. ನಾವು ನಮ್ಮ ಮನಸ್ಸಿನ ನೆಮ್ಮದಿ, ಖುಷಿ, ತೃಪ್ತಿ ಇವುಗಳಿಗೋಸ್ಕರ ಬೇರೆ ಕಡೆ ಹುಡುಕ್ತಾ ಇರ್ತೀವಿ. ಆದರೆ ಮನಸ್ಸಿನ ಪರಿಶುದ್ಧತೆ, ಒಳ್ಳೆಯ ಗುಣಗಳೇ ಇವೆಲ್ಲವನ್ನ ಕಂಡುಕೊಳ್ಳೋದಕ್ಕೆ ದಾರಿ ಅಂತ ಹೇಳಿದ್ರೆ ಇದು 100% ನಿಜವಾದ ಮಾತು. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ. ಹೀಗೆ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡಿರಿ, ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಇಂಥ ಸೊಗಸಾದ ಗೀತೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಆ ಸಾಲುಗಳಾಗಿರ್ಬೋದು, ಆ ಭಾವಪೂರ್ಣ ಗೀತೆ ಆಗಿರ್ಬೋದು, ಕೇಳೋದಕ್ಕೆ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಮನಸ್ಸಾಗುತ್ತೆ. ಕೇಳ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಖಂಡಿತ ಸಿಗುತ್ತೆ. ನಾನು ಹೇಳ್ತಾ ಇದ್ದೆ ಮನಸ್ಸಿನ ನೆಮ್ಮದಿಯನ್ನು, ಸಂತೋಷವನ್ನು ನಾವು ಬೇರೆಲ್ಲೋ ಹುಡುಕ್ತಾ ಇರ್ತೀವಿ ಅಂತ. ಆದರೆ ಕೆಲವೊಂದು ಸತಿ ನಾವು ಅದನ್ನು ವಸ್ತುಗಳಲ್ಲಿ ಹುಡ್ಕೋದಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಅಂದರೆ ನನಗೆ ಇದರಿಂದ ನೆಮ್ಮದಿ ಸಿಗುತ್ತೆ, ಇದರಿಂದ ಖುಷಿಯಾಗುತ್ತೆ, ಇದನ್ನು ಮಾಡೋದ್ರಿಂದ ನನಗೆ ನೆಮ್ಮದಿ ಅಂತ ಅನಿಸುತ್ತೆ, ನಾನು ಖುಷಿಯಾಗಿರ್ತೀನಿ ಅಂತ ಅನಿಸುತ್ತೆ ಅಂತ ಭಾವಿಸ್ತೀವಿ. ಆದರೆ ನಿಜವಾದ ನೆಮ್ಮದಿ ಸಂತೋಷ ಎಲ್ಲಿದೆ? ನಿಜವಾದ ಸಂತೋಷ ವಸ್ತುಗಳಲ್ಲಿ ಅಲ್ಲ, ಆಂತರಿಕ ಸ್ವಾತಂತ್ರ್ಯದಲ್ಲಿ ಇದೆ ಅಂತ ನಮ್ಮ ವಚನ ಸಾಹಿತ್ಯದಿಂದ ನಾವು ತಿಳ್ಕೋಬೋದು. ಸಾವಿರಾರು ವಚನಗಳಲ್ಲಿ ಸರಿಯಾದ ರೀತಿಯನ್ನು ನಮಗೆ ಹಾದಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅತಿಯಾದ ಆಸೆ ಆಕಾಂಕ್ಷೆಗಳು ಮನುಷ್ಯನನ್ನು ಬಂಧಿಸ್ತಾ ಹೋಗುತ್ತೆ. ಆದರೆ ಆಂತರಿಕ ಸ್ವಾತಂತ್ರ್ಯ ನೆಮ್ಮದಿಗೆ ಹತ್ತಿರ ಮಾಡುತ್ತೆ. ಇನ್ನು ಮಾತಾಡೋಣ ಇಂದಿನ ನಾದಾರ್ಜನೆಯಲ್ಲಿ. ಜೊತೆ ಜೊತೆಗೆ ಭಕ್ತಿ ಗೀತೆಗಳು ಕೂಡ ನಿಮಗಾಗಿ ಪ್ರಸಾರ ಆಗುತ್ತೆ ಅಂತ ಹೇಳಿದ ಪಿ ಜಿ ತಿಲಕ್ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ಮೂಡಿ ಬರ್ತಾ ಇದೆ. ಪುರಂದರದಾಸರ ರಚನೆ ಇರುವಂಥ ಗೀತೆ, ಕೃಷ್ಣ ಪುರಂದರ ಅವರ ರಚನೆ ಇರುವಂತಹ ಗೀತೆ. ಹಾಗೆ ಸಂಗೀತವನ್ನು ನೀಡಿದ್ದಾರೆ ಆನಂದ್ ಮೋಹನ್.

ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:29:42. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಚನ ಸಾಹಿತ್ಯದ ಅದ್ಭುತ ನುಡಿಗಳನ್ನು ಕುರಿತು ಮಾತಾಡ್ತಾ ಇದ್ವಿ. ಇನ್ನು ನಮ್ಮ ಕಾಯಕ ಸತ್ಯನಿಷ್ಠೆ, ಇದ್ರ ಬಗ್ಗೆ ಹೇಳೋದಾದರೆ ಪ್ರಾಮಾಣಿಕವಾಗಿ ಬದುಕುವುದು ಕೂಡ ಒಂದು ಆಧ್ಯಾತ್ಮಿಕವಾದಂತಹ ಸಾಧನೆಯೇ ಸರಿ. ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದಾಗಿರ್ಬೋದು, ಅಥವಾ ಯಾರಿಗೂ ಅನ್ಯಾಯ ಆಗೋ ಥರ ಅಥವಾ ಮೋಸ ಆಗೋ ಥರ ನಡ್ಕೊಳ್ತಾ ಇರೋದು, ನಮ್ಮ ಕೆಲಸಕ್ಕೆ ನಾವು ತೋರಿಸೋ ಶ್ರದ್ಧೆ, ನಿಷ್ಠೆ, ಪ್ರೀತಿ ಎಲ್ಲ ಆಗಿರ್ಬೋದು ಸತ್ಯವಾದ ಬದುಕು, ಆಧ್ಯಾತ್ಮಿಕತೆಯ ದಾರಿ ಅಂತಲೇ ಹೇಳ್ಬೋದು, ಅಥವಾ ಆಧ್ಯಾತ್ಮಿಕತೆಯ ಸಾಧನೆ ಅಂತ ಹೇಳ್ಬೋದು. ಅತ್ಯುನ್ನತ ಬದುಕು ನಮ್ಮದಾಗತ್ತೆ ನಮ್ಮ ಸತ್ಯ, ನಿಷ್ಠೆ, ಶ್ರದ್ಧೆ ಇದೆಲ್ಲದರಿಂದ. ಸತ್ಯ ಮತ್ತು ಶ್ರೇಷ್ಠತೆ ಎರಡನ್ನ ಕಾಪಾಡಿಕೊಂಡು ಬದುಕೋದು ಜೀವನದ ಅತ್ಯುನ್ನತ ಸಾಧನೆ ಅಂತಲೇ ಹೇಳ್ಬೋದು. ನೀವೇನಂತೀರಾ? ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಟ್ಯೂನ್ ಮಾಡಿರಿ, ಇದು ನಿಮ್ಮ ಕನ್ನಡ ಕಾಮನಬಿಲ್ಲನ ಅಂತ ಹೇಳ್ತಾ ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ.

ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲು ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಚನ ಸಾಹಿತ್ಯದ ನುಡಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಜೀವನವನ್ನು ಅತ್ಯುನ್ನತವಾಗಿ ಬದುಕುವುದಕ್ಕಾಗಿರ್ಬೋದು ಅಥವಾ ಸಂತೋಷ, ನೆಮ್ಮದಿ, ತೃಪ್ತಿ, ಆತ್ಮಾಭಿಮಾನ ಇದೆಲ್ಲವನ್ನು ತಂದ್ಕೊಳ್ಳೋದಕ್ಕಾಗಿರ್ಬೋದು ಸಾಕಷ್ಟು ದಾರಿಗಳಿದೆ. ನಮ್ಮ ಹಿರಿಯರಾಗಿರ್ಬೋದು ಅಥವಾ ಅತ್ಯುನ್ನತ ಸಾವಿರಾರು ಮಾರ್ಗಗಳನ್ನು ಹಾಕೊಟ್ಟಿದ್ದಾರೆ. ಅದರಲ್ಲಿ ವಚನ ಸಾಹಿತ್ಯ ಕೂಡ ಒಂದು. ಕಲಿಯೋದು ಸಾಕಷ್ಟಿದೆ, ಆದರೆ ಕಲಿಬೇಕಾಗಿರೋದು ನಮ್ಮ ಧರ್ಮ ಅಂತ ಹೇಳ್ತಾ ಇದಾಗಿದ್ದು ಇಂದಿನ ನಾದಾರ್ಜನೆಯ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಮತ್ತೊಂದು ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಅಂತ ಹೇಳ್ತಾ ಇದು ನಿಮ್ಮ ನೆಚ್ಚಿನ ಕನ್ನಡ ಕಮನವಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
2: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
1: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು

ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 6:28:28. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಕರ್ನಾಟಕದ ರೋಣದ ಸೂಡಿ ಗ್ರಾಮದಲ್ಲಿರುವಂತಹ ಸ್ಟೆಪ್ ವೆಲ್ ಯಾವುದು? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರ್ಬನದ ದೀಪಕ್ ಆರ್ ಸಾಗರ್. ಕೇಳುವರೆ, ಇವತ್ತು ನಮ್ಮ ಜೊತೆಗೆ ಮಾನ್ಯ ವಿಧಾನಸಭಾಧ್ಯಕ್ಷರು ಹಾಗೂ ಗದಗದ ರೋಣದ ಶಾಸಕರಾದಂತಹ ಶ್ರೀಯುತ ಜಿಎಸ್ ಪಾಟೀಲ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸೋಣ. ಸರ್, ಸೂಡಿ ಗ್ರಾಮದ ನಾಗಕೊಂಡ ಸ್ಟೆಪ್ವೆಲ್ ಕುರಿತಾಗಿ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಕಾರ್ಯವನ್ನ ಯಾವ ರೀತಿ ತಾವು ಶ್ಲಾಘಿಸುತ್ತೀರಿ?
2: ಇವತ್ತು ಗದಗ ಜಿಲ್ಲೆ ನಮ್ಮ ರೋಣ ಮತ್ತು ಗಜೇಂದ್ರಗಡ ತಾಲೂಕಲ್ಲಿ ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಬಹಳ ಪ್ರಯತ್ನ ಮಾಡಿ ಈ ಸೂಡಿಯ ಇತಿಹಾಸ ಬಗ್ಗೆ ಅರ್ಕೊಂಡು ಚಾಲುಕ್ಯರ ಕಾಲದಿಂದ ಇಲ್ಲಿ ಸಾಕಷ್ಟು ದೇವಸ್ಥಾನಗಳು ಮತ್ತು ಅನೇಕ ಮಹತ್ವದ ಕಾರ್ಯಗಳು ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಸಿಗುವಂತ ಸಂದರ್ಭದಲ್ಲಿ ಅದಕ್ಕೆ ಬಹಳ ದಿವಸ ಹಿಂದೆ ನಮ್ಮ ಇವನ್ನೆಲ್ಲ ಗುರುತಿಸಿ ಪಡ್ಬೇಕಾಗಿತ್ತು. ನಾವೆಲ್ಲ ಉತ್ತರ ಕರ್ನಾಟಕದಲ್ಲೂ ಕೆಲವೊಮ್ಮೆ ಇದರಿಂದ ವಂಚಿತರಾಗಿತ್ತು. ಇಲ್ಲಿ ಇರ್ತಕ್ಕಂತ ಇತಿಹಾಸ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ಬಹಳ ಮಹತ್ವವಾದ ಇತಿಹಾಸ ಗದಗ ಜಿಲ್ಲೆ ಹೊಂದಿದೆ.
0: ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡ್ರೆ. ತೇಜಸ್ವಿನಿ,
3: ಏನಪ್ಪ
0: ಮನೆ ಕಡೆ ಎಲ್ಲ ಸ್ವಲ್ಪ ಹುಷಾರಮ್ಮ? ನಾನೊಂದು ಎರಡು ದಿನ ಮನೇಲಿರಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಮನೆ ಕಡೆ ಜೋಪಾನಪ್ಪ.
3: ಅಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದಾ?
0: ಇಲ್ಲ ಪುಟ, ಒಂದು ಪ್ರಾಜೆಕ್ಟ್ ಮೇಲೆ ಸ್ಪೆಷಲ್ ಅಧ್ಯಯನ ಮಾಡಬೇಕು. ಇತ್ತೀಚೆಗೆ ಗದಗ್ನ ರೋಣದಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮ ಸೂಡಿ ಅಂತ ಗ್ರಾಮ ಇದೆ, ಅಲ್ಲಿ ಒಂದು ನಾಗಕೊಂಡ ಸ್ಟೆಪ್ವೆಲ್ ಅನ್ನೋದನ್ನ ಪುನರುಜ್ಜೀವನ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ.
3: ಅಪ್ಪ, ನಾನು
0: ಸರಿ ಮಗಳ, ಈ ಸರಿ ನಾನು ನೋಡ್ಕೊಂಡ್ ಬರ್ತೀನಿ, ನೆಕ್ಸ್ಟ್ ಟೈಮ್ ನಿನ್ನ ಅಮ್ಮನ್ನ ಎಲ್ಲರೂ ಖಂಡಿತ ಕರ್ಕೊಂಡು ಹೋಗ್ತೀನಿ.
3: ಥ್ಯಾಂಕ್ ಯು ಅಪ್ಪ, ಲವ್ ಯು ಅಪ್ಪ.
0: ಸರ್, ನಾಗಕೊಂಡ ಸ್ಟೆಪ್ವೆಲ್ ಪುನರುಜ್ಜೀವನ ಆದ ಬಗ್ಗೆ ಏನು ತಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ?
2: ತಾವು ಯಾರು ಕಲ್ಪನೆ ಮಾಡಿದ್ದಿಲ್ಲ, ಇವತ್ತಿನ ನಿಮ್ಮ ನಾಗಕೊಂಡ ಏನು ಬಾವಿ ಅಭಿವೃದ್ಧಿ ಏರಾಗಿದೆ. ನಾವು ಈವರೆಗೆ ಸಾಕಷ್ಟು ರೀತಿಯಲ್ಲೆಲ್ಲ ನಾವು ಪ್ರಚಾರ ಮಾಡ್ತಿದ್ವಿ, ಆದ್ರೆ ಯಾವಾಗಲೂ ಈ ಕಡೆ ಮನಸ್ಸಿಲ್ಲ ನಾವು. ಆದ್ರೆ ಇವತ್ತೇನು ಇವತ್ತು ಇಂತ ಒಂದು ಕಾರ್ಯ ನಡೆದಿದೆ, ಒಂದು ರಿಯಲಿ ಇದೊಂದು ಬಹಳ ಈ ಭಾಗದಲ್ಲೇನೋ ಒಂದು ಆಕರ್ಷಣೆಯ ಜಾಗ ಆಕೈತೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಮತ್ತೆ ವಿಶೇಷವಾಗಿ ಇವತ್ತು ವಾತಾವರಣನೇ ಬದಲಾಗುತ್ತೆ. ಇವತ್ತು ಸೂಡಿಯ ಸಂಸ್ಕೃತಿ ಆಗ್ಲಿ, ಸೂಡಿಯಲ್ಲಿ ಇರ್ತಕ್ಕಂತ ವಾತಾವರಣ ಇವತ್ತು ಕಡಾಚಟ್ಟಿತ್ವಾಗಿ ಇಂತ ಒಂದು ಮಹತ್ವದ ಕಾರ್ಯ ಇವತ್ತು ನೀವು ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಮಾಡಿದ್ದೀರಿ, ಇದು ನಿಜವಾಗಿ ಶ್ಲಾಘನೀಯ, ನಿಮಗೆ ಅಭಿನಂದನೆ.
1: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಕರ್ನಾಟಕದ ರೋಣದ ಸೂಡಿ ಗ್ರಾಮದಲ್ಲಿ ನಾಗಕೊಂಡ ಎಂಬ ಸ್ಟೆಪ್ವೆಲ್ ಇದೆ. ಇತ್ತೀಚೆಗೆ ಈ ನಾಗಕೊಂಡ ಸ್ಟೆಪ್ವೆಲ್ ಅನ್ನು ಗಂಡಿಪೇಟ್ ವೆಲ್ಫೇರ್ ಸೊಸೈಟಿ ಇವರು ಈ ನಾಗಕೊಂಡ ಸ್ಟೆಪ್ವೆಲ್ ಅನ್ನ ಪುನರುಜ್ಜೀವನಗೊಳಿಸಿ ಪ್ರವಾಸಿ ತಾಣವಾಗಿಸಿದ್ದಾರೆ.
1: ಪುರಾತತ್ವ, ಮಹನೀಯರ ಮಾತು ಕೇಳುವ ಸಮಯ.
0: ಭೂತಕಾಲದ ಬೇರುಗಳನ್ನು ಅರಿತಾಗ ಮಾತ್ರ ವರ್ತಮಾನದ ಅರ್ಥ ಮತ್ತು ಭವಿಷ್ಯದ ದಿಕ್ಕು ಸ್ಪಷ್ಟವಾಗುತ್ತದೆ. ರವೀಂದ್ರನಾಥ್ ಟ್ಯಾಗೋರ್. ಭಾರತದ ಸಂಸ್ಕೃತಿ ಒಂದು ದಿನದಲ್ಲಿ ನಿರ್ಮಾಣವಾದದ್ದಲ್ಲ, ಸಾವಿರಾರು ವರ್ಷಗಳ ಅನುಭವದ ಫಲವಾಗಿದೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.

ನೀವು ಕೇಳ್ತಾ ಇದ್ರಾ ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕನ್ನಡ ಕವನಬೆಲ್ಲು. ಸಮಯ ಆಗಿದೆ 6:54:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ 11 ಆಕಾಶವಾಣಿತಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ಸ್ವೀಯಂ ಮನೋಗತಂ ಪ್ರಕಟಯಿಷ್ಯತಿ. ಮಾಸಿಕಸ್ಯಾಸ್ಯ ಆಕಾಶವಾಣಿ ಕಾರ್ಯಕ್ರಮಸ್ಯ ಏತತ್ 38 ಸಂಸ್ಕರಣಂ ಭವಿಷ್ಯತಿ. ಆಕಾಶವಾಣ್ಯಃ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಅಯಂ ಹಿ ಕಾರ್ಯಕ್ರಮಃ ಆಕಾಶವಾಣಿ ವಾರ್ತಾ ವಿಭಾಗಸ್ಯ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಪಿ ಚ ನ್ಯೂಸ್ ಆನ್ ಎಐಆರ್ ಇತಿ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಆಕಾಶವಾಣಿ ದೂರದರ್ಶನ ವಾರ್ತಾ ಪ್ರಧಾನಮಂತ್ರಿ ಕಾರ್ಯಾಲಯ ಸೂಚನಾ ಪ್ರಸಾರಣ ಕಾರ್ಯಾಲಯಾನಾಂ ಯೂಟ್ಯೂಬ್ ವಾಹಿನಿಭಿಃ ಅಪಿ ಅಸ್ಯ ಕಾರ್ಯಕ್ರಮಸ್ಯ ಸಾಕ್ಷಾತ್ ಪ್ರಸಾರಣಂ ಭವಿಷ್ಯತಿ. ಹಿಂದಿಭಾಷಾಯಾಂ ಪ್ರಸಾರಣಸ್ಯ ಪಶ್ಚಾತ್ ಅಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಕ್ಷೇತ್ರೀಯಾಸು ಭಾಷಾಸು ಅಪಿ ಭವಿಷ್ಯತಿ. ನಿರ್ವಾಚನಾಯೋಗಃ ಪುನಃ ಉಕ್ತವಾನ್ ಯತ್ ಸರ್ವೇಷಾಂ ರಾಜ್ಯಾನಾಂ ತಥಾ ಕೇಂದ್ರಶಾಸಿತ ಪ್ರದೇಶಾನಾಂ ಕೃತೆ ನಿರ್ಗಮಿತಾನಾಂ ಮತದಾತೃ ಸೂಚೀನಾಂ ವಿಶೇಷ ಗಹನ ಸಂಶೋಧನಸ್ಯ ಎಫ್ಐಆರ್ ಇತ್ಯಸ್ಯ ನಿರ್ಣಯಃ ಸರ್ವಸಮ್ಮತ್ಯಾ ಸ್ವೀಕೃತಃ ಆಸೀತ್. ನವದಿಲ್ಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ವಾರ್ತಾಹರ ವಿಭಾಗಸ್ಯ ಮಹಾನಿದೇಶಕಃ ಆಶೀಷ ಗೋಯಲಃ ಅವದತ್ ಯತ್ ಹ್ಯಃ ಆಯೋಗಸ್ಯ ಸಭಾ ಅಭವತ್ ಯತ್ರ ಮುಖ್ಯ ನಿರ್ವಾಚನಾಯುಕ್ತಃ ಜ್ಞಾನೇಶ ಕುಮಾರಃ ನಿರ್ವಾಚನಾಯುಕ್ತಃ ಸುಖಬೀರ ಸಿಂಹ ಸಂಧು ವಿವೇಕ ಜೋಶಿ ಚ ಉಪಸ್ಥಿತಃ ಆಸನ್. ಸಹ ಅವದತ್ ಯತ್ ಬಿಹಾರತಃ ಆರಭ್ಯ ಸರ್ವೇಷಾಂ ರಾಜ್ಯಾನಾಂ ಕೇಂದ್ರಶಾಸಿತ ಪ್ರದೇಶಾನಾಂ ಚ ಕೃತೆ ಗತವರ್ಷಸ್ಯ ಜೂನ್ ಮಾಸಸ್ಯ 24 ದಿನಾಂಕೆ ಪ್ರಸಾರಿತಸ್ಯ ಎಸ್ಐಆರ್ ಇತ್ಯಸ್ಯ ಆದೇಶಃ ಆಯೋಗಸ್ಯ ಸರ್ವಸಮ್ಮತ್ಯಾ ಅನುಮೋದನೇನ ಪ್ರಸಾರಿತಾ ಅಭವದಿತಿ. ನಿರ್ವಾಚನಾಯೋಗಃ ಅವದತ್ ಯತ್ ಬಿಎಲ್ಒ ಇತಿ ಬೂಥಸ್ತರೀಯ ಅಧಿಕಾರಿಣಃ ತೇಷಾಂ ಗೃಹೇಸು ಗಚ್ಛಂತಿ ಯೇ ವರ್ತಮಾನಸ್ಯ ವಿಶೇಷ ಗಹನ ಸಂಶೋಧನಸ್ಯ ಎಸ್ಐಆರ್ ಇತ್ಯಸ್ಯ ಸಮಯೆ ಸೂಚನಾಃ ಪ್ರದತ್ತವಂತಃ ತೇಷಾಂ ಆವಶ್ಯಕ ಪತ್ರಾಣಿ ಸಂಗ್ರಹೀತುಂ. ತದನಂತರಂ ಬಿಎಲ್ಒ ಇತ್ಯೇತೆ ಇಸಿಐ ನೆಟ್ ಇತ್ಯಾಖ್ಯೆ ಪಟಲೆ ಪ್ರಲೇಖಾನ್ ಪ್ರೇಷಯಿಷ್ಯಂತಿ. ಭಾರತಂ ಸರ್ವಾನ್ ಪಕ್ಷಾನ್ ಸಂಯಮಂ ಆಚರಿತುಂ ಕಷ್ಟಂ ನ್ಯೂನೀಕರ್ತುಂ ನಾಗರಿಕಾನ್ ರಕ್ಷಣಂ ಸುನಿಶ್ಚೇತುಂ ವರ್ತಮಾನ ಯುದ್ಧೇಷು ಊರ್ಜಾಯಾಃ ವಾಣಿಜ್ಯಸ್ಯ ಅವಿರಾಮ ಪ್ರವಾಹಂ ಚ ಸುನಿಶ್ಚೇತುಂ ಆಹೂತವಾನ್. ಗತರಾತ್ರೌ ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರ ಸಂಘಸ್ಯ ಸಾಮಾನ್ಯ ಸಭಾಂ ಸಂಬೋಧಯನ್ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅವದತ್ ಯತ್ ಯುದ್ಧಾನಾಂ ಪರಿಣಾಮಾಃ ಪ್ರತ್ಯಕ್ಷತಯಾ ಯುದ್ಧೈ ಸಂಲಗ್ನ ರಾಷ್ಟ್ರಾಣಾಂ ಸಮೀಪೇಭ್ಯಃ ಬಹುದೂರಂ ಯಾವತ್ ಅನುಭೂತಾಃ ಭವಂತಿ. ಸಹ ಅವದತ್ ಯತ್ ವೈಮನಸ್ಯೇನ ವೈಶ್ವಿಕ ಸುರಕ್ಷಾ ನಿರಂತರಂ ಪ್ರಭಾವಿತಾ ಭವತಿ ಪ್ರಗತಿಃ ಸಂಕಿತಾ ಭವತಿ ತಥಾ ಚ ತಸ್ಯ ಸಮೀಪಸ್ಥ ಪ್ರದೇಶೇಭ್ಯಃ ಬಹುದೂರಂ ಯಾವತ್ ವಿಕಾಸಃ ಮಂದಃ ಭವತಿ. ಸಹ ಅವದತ್ ಯತ್ ವಿಶೇಷತಃ ಖಾದ್ಯ ಊರ್ಜಾ ಸುರಕ್ಷಾದಿ ಕ್ಷೇತ್ರೇಷು ಸ್ಥಿತಿಂ ಪರಿಷ್ಕಾರಯಿತುಂ ಭಾರತಂ ಸರ್ವವಿಧ ಸಹಾಯಂ ಕರ್ತುಂ ತತ್ಪರಃ ಅಸ್ತಿ. ವಿತ್ತ ಮಂತ್ರಾಲಯಃ ಅಘೋಷಯತ್ ಯತ್ ಗ್ರಾಹಕೇಭ್ಯಃ ಸೌಲಭ್ಯಂ ಪ್ರದಾತುಂ ಅದ್ಯ ಸರ್ವೇ ಸಾರ್ವಜನಿಕ ಕ್ಷೇತ್ರಸ್ಯ ಬ್ಯಾಂಕ್ ಸಂಸ್ಥಾಃ ಗ್ರಾಮೀಣ ಬ್ಯಾಂಕ್ ಸಂಸ್ಥಾಃ ಚ ಉದ್ಘಾಟಿತಾಃ ಭವಂತಿ. ಮಂತ್ರಾಲಯಃ ಅವದತ್ ಯತ್ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಇತ್ಯನೇನ ಅಸ್ಮಿನ್ ಮಾಸೆ 28-30 ದಿನಾಂಕ ಪರ್ಯಂತಂ ಆಹೂತಾಃ ಪ್ರಸ್ತಾವಿತ ತ್ರಿದಿವಸೀಯ ರಾಷ್ಟ್ರವ್ಯಾಪಿ ಬ್ಯಾಂಕ್ ಪ್ರದರ್ಶನಸ್ಯ ದೃಷ್ಟ್ಯಾ ಏತತ್ ನಿರ್ಣಯಃ ಸ್ವೀಕೃತಃ. ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಭಾರತ ವೆಸ್ಟ್ ಇಂಡೀಜ್ ದಲಯೋಃ ಮಧ್ಯೆ ತಿಸೃಣಾಂ ಕ್ರೀಡಾ ಶೃಂಖಲಾಯಾಃ ಪ್ರಥಮ ಏಕದಿವಸೀಯ ಅಂತಾರಾಷ್ಟ್ರೀಯ ಕ್ರೀಡಾ ಅದ್ಯ ತಿರುವನಂತಪುರಂ ನಗರಸ್ಯ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣೆ ಭವಿಷ್ಯತಿ. ಕ್ರೀಡಾ ಅಪರಾಹ್ನೆ 2 ಆರಭ್ಯತೆ ಇತಿ ವಾರ್ತಾಃ.
1: ಆಕಾಶವಾಣಿ ಬೆಂಗಳೂರು, ಸಮಯ 7 ಗಂಟೆ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1 ರಿಂದ 3 ರವರೆಗೆ BIEC ಬೆಂಗಳೂರು.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ, ಅದರ ಜೀವಾಳ ಸತ್ಯದರ್ಶನ. ಬುದ್ಧಿ ಬ್ರಹ್ಮಗಿರಿ, ಕಾವ್ಯ ಕಾವೇರಿ. ಸರಸ್ವತಿಯು ತಪಸ್ಸಿಲ್ಲದ ನೈವೇದ್ಯಕ್ಕೆ ಒಲಿಯಲಾರಳು, ಹೀಗೆಂದವರು ಡಿವಿ ಗುಂಡಪ್ಪನವರು. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನದ ಅರಿವು ನಮಗುಂಟಾಗುತ್ತದೆ. ಇದು ಕವಿ ಪಿ ಬಿ ಶೆಲ್ಲಿ ಹೇಳಿರುವ ಮಾತು.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ.

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.

ಸಮಯ 7:44 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಮನ ಬಿಲ್ಲು. ಎನ್ನುವಂತೆ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಶೇಕಡಾ 14% ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ. ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11:00 ಪ್ರಸಾರ. ವಾರ್ತೆಗಳ ವಿವರ. ಗ್ರಾಮೀಣ ಉದ್ಯೋಗಸ್ಥ ಮಹಿಳೆಯರಲ್ಲಿ 77% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಕೇವಲ 12% ಭೂಮಿ ಮತ್ತು 14% ಹಿಡುವಳಿಗಳು ಮಾತ್ರ ಮಹಿಳೆಯರ ಹೆಸರಿನಲ್ಲಿದೆ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ, 15 ಲಕ್ಷಕ್ಕೂ ಅಧಿಕ ರೈತರು ಭಾಗವಹಿಸುವ ನಿರೀಕ್ಷೆಯಿರುವ 4 ದಿನಗಳ ಕೃಷಿ ಮೇಳದಲ್ಲಿ ಪಶುಸಂಗೋಪನೆ, ರೈತರ ಆವಿಷ್ಕಾರಗಳು ಹಾಗೂ ರೈತ ವಿಜ್ಞಾನಿ ಸಂವಾದ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು.
1: 1000 ಮಹಿಳೆಯರಲ್ಲಿ ಕೇವಲ 2 ಮಾತ್ರ ಔಪಚಾರಿಕವಾಗಿ ಕೃಷಿ ತರಬೇತಿ ಪಡೆದಿದ್ದಾರೆ. ಇದು ಕೇವಲ ಅನ್ಯಾಯವಲ್ಲ, ಇದು ದೇಶದ ನಷ್ಟ. ಇದು ಅಂದ್ರೆ ಮಹಿಳೆಗೆ ಹೂಡಿಕೆ ಮಾಡುವುದು ದಾನವಲ್ಲ, ಅದು ದೇಶದ ಅತ್ಯುತ್ತಮ ಹೂಡಿಕೆ. ನಮ್ಮ ಈ ಸ್ವಸಹಾಯ ಗುಂಪುಗಳು ಇದಕ್ಕೆ ಸಾಕ್ಷಿ. 10 ರೂಪಾಯಿ ಉಳಿತಾಯದಿಂದ ಆರಂಭವಾದಂತ ಅಕ್ಕಂದಿರು ಇಂದು ಹಾಲು ಘಟಕ, ಆಹಾರ ಸಂಸ್ಕರಣೆ, ರೊಟ್ಟಿ, ಚಂದ್ಪುಡಿ ಉದ್ಯಮ ನಡೆಸುತ್ತಿದ್ದಾರೆ. ಅವರೆಲ್ಲ ಕಷ್ಟಪಟ್ಟು ಇಲ್ಲಿ ಪ್ರದೇಶದಲ್ಲಿ ತಂದಿಟ್ಟಿದ್ದಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ರೈತರು ಮಳೆಯನ್ನು ನಂಬಿ ಬಿತ್ತುತ್ತಾರೆ. ಜೊತೆಗೆ ಹಸು, ಕುರಿ, ಕೋಳಿ ಸಾಗಾಣಿಕೆ ನಮ್ಮ ಎಲ್ಲರ ವಿಮೆ ಇದು. ಇವುಗಳ ಮೇಲೆ ಹೆಚ್ಚು ಹೆಚ್ಚು ಅವಲಂಬಿತರಾಗುವುದು ಸೂಕ್ತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಮೇಳದಲ್ಲಿ ಹೆಚ್ಚು ಸಂಗೋಪನೆ ಮತ್ತು ಮೇವಿನ ತಾಂತ್ರಿಕತೆ, ರೈತರ ಆವಿಷ್ಕಾರಗಳು, ಕೃಷಿ ಸ್ಮಾರ್ಟ್ ಆಪ್ಗಳು, ರೈತ ವಿಜ್ಞಾನ ಸಂವಾದ ಎಲ್ಲ ಒಂದೇ ಸೂರಿನಡಿ ಇವತ್ತು ಬದುಕಿನವರೆಗೆ ತಲುಪಿಸಿದ್ದಾರೆ. ಮೊಬೈಲ್ನಲ್ಲಿ ಹವಾಮಾನ ನೋಡಿ, ದ್ರೋಣದಲ್ಲಿ ಔಷಧವನ್ನು ಸಿಂಪಡಿಸಿ, ಆನ್ಲೈನ್ನಲ್ಲಿ ಬೆಳೆ ಮಾರುವ ಕಾಲ ಬಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು ಹಳ್ಳಿಯಲ್ಲೇ ಉದ್ಯೋಗ ಸೃಷ್ಟಿಸಬಹುದು.
0: ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ವಿಶ್ವ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಒಂದು ಉಪಕ್ರಮ. ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರವಾಸೋದ್ಯಮದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಸಂಘದ ಕಾರ್ಯದರ್ಶಿ ವಿರೂಪಾಕ್ಷಿ ಹಂಪಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಮ್ಮ ದೇಶದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ, ಉದ್ಯೋಗವನ್ನು ಸೃಷ್ಟಿಸುವ ದೇಹ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಕೃತಕ ಬುದ್ಧಿಮತ್ತೆಯನ್ನ ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬದಲಾವಣೆ ಮತ್ತು ಉದ್ಯೋಗವನ್ನು ಸೃಷ್ಟಿಸುವ ಸಂಕಲ್ಪವನ್ನು ಮಾಡಲಾಗಿದೆ. ಹಂಪಿಯು ವಿಶ್ವ ಪರಂಪರಾ ತಾಣವಾಗಿದ್ದು ಪ್ರತಿ ವರ್ಷ 5-6 ಲಕ್ಷ ಜನ ಪ್ರವಾಸಿಗರು ಹಂಪಿಗೆ ಭೇಟಿ ನೀಡುತ್ತಾರೆ. ಹಂಪಿಯಲ್ಲಿ ಟ್ರಾವೆಲ್ ನೂಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದ್ದು ಪ್ರವಾಸಿಗರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸುವ, ಪ್ರವಾಸದಿಂದ ಉತ್ತಮವಾದಂತಹ ಜ್ಞಾನಾರ್ಜನೆ ಮತ್ತು ಶ್ರೀಮಂತ ಪರಂಪರೆ ಸಂಸ್ಕೃತಿ ಕಲೆಯನ್ನು

0: ತಿಳಿದುಕೊಳ್ಳಲು ಬಹಳ ಪ್ರಮುಖವಾಗಿದೆ.
1: ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಹಿನ್ನೆಲೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷ ದೇವಸ್ಥಾನದ ರಥಬೀದಿ ಎದುರು ಬಸವಣ್ಣ ದೇವಸ್ಥಾನದಲ್ಲಿ ಸ್ವಚ್ಛತಾ ಶ್ರಮದಾನ ಜರುಗಿತು. ಕೊಂಕಣ ರೈಲ್ವೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ರೈಲು ನಿಲ್ದಾಣದಲ್ಲಿ ಸ್ವಚ್ಛತಾ ಪಾಕ್ಷಿಕ ಆಯೋಜಿಸಿತ್ತು. ಹಿರಿಯ ವಿಭಾಗೀಯ ಅಭಿಯಂತರ ಉದಯ್ ಭಾಸ್ಕರ್ ಹಾಗೂ ಹಿರಿಯ ವಾಣಿಜ್ಯ ಮೇಲ್ವಿಚಾರಕ ಸತ್ಯನಾರಾಯಣ ಭಟ್ ನೇತೃತ್ವದಲ್ಲಿ 32 ಜನ ಸಿಬ್ಬಂದಿ ಪಾಲ್ಗೊಂಡು ಶ್ರಮದಾನ ಮಾಡಿದರು. ಅಂದಾಜು 1500 ಕಿಲೋದಷ್ಟು ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿದ್ದಾಗಿ ಮಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಸುಧಾ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4ನೇ ಭಾನುವಾರ ವಿಶ್ವ ನದಿಗಳ ದಿನಾಚರಣೆ. ವಿಶ್ವಾದ್ಯಂತ ನದಿಗಳ ಸಂರಕ್ಷಣೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜವಾಬ್ದಾರಿಯುತ ನಿರ್ವಹಣೆಯ ಮನೋಭಾವವನ್ನು ಉದ್ದೀಪಿಸಲು ಈ ದಿನ ಮೀಸಲಿದೆ. ವಿಶ್ವ ನದಿಗಳ ದಿನ ಜಗತ್ತಿನ ಜಲಮಾರ್ಗಗಳ ಆಚರಣೆಯಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಸಕಾಲಿಕ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಗೆ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕಿ ಡಾ ಎಂ ರಜನಿ ಹೇಳಿದ್ದಾರೆ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ರಿಮ್ಸ್ನಲ್ಲಿ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ 26 ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕೃತಕ ಬುದ್ದಿಮತ್ತೆ ಹಾಗೂ ಸುಧಾರಿತ ಇಮೇಜಿಂಗ್ ತಂತ್ರಜ್ಞಾನ ಆರೋಗ್ಯಾಕಾಂಕ್ಷಿಗಳಿಗೆ ತ್ವರಿತ ಹಾಗೂ ನಿಖರ ಚಿಕಿತ್ಸೆ ನೀಡಲು ನೆರವಾಗುತ್ತಿದೆ ಎಂದರು. 2030ರ ಒಳಗೆ ಮಲೇರಿಯಾ ಕೊನೆಗಾಣಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ. ಹೊಸದಿಲ್ಲಿಯ ಕೇಂದ್ರ ಆರೋಗ್ಯ ಸಚಿವಾಲಯದ ಡಾ ಕಲ್ಪನಾ ಬರೋವಾ ನೇತೃತ್ವದ ತಂಡ ಕೊಡಗು ಜಿಲ್ಲೆಯ ವಿವಿಧೆಡೆ ತೆರಳಿ ಕಳೆದ 3 ದಿನಗಳಿಂದ ಸಮೀಕ್ಷೆ ಕೈಗೊಂಡಿತು. ಮಲೇರಿಯಾ ಮುಕ್ತವಾಗಲು ಕಳೆದ 5 ವರ್ಷಗಳಿಂದ ಅನುಸರಿಸಿರುವ ದಾಖಲಾತಿ ನಿರ್ವಹಣೆ ಮತ್ತು ರೋಗಿಗಳ ಚಿಕಿತ್ಸಾ ಅನುಸರಣೆ ಪರಿಶೀಲಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ತನ್ನಿಮಿತ್ತ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಕುರಿತ ಒಂದು ನೋಟ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2021 ಅಕ್ಟೋಬರ್ 13ರಂದು ಪಿಎಂ ಗತಿಶಕ್ತಿ ರಾಷ್ಟೀಯ ಬಹುಮಾದರಿ ಸಂಪರ್ಕ ಮಹಾಯೋಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತ ರಸ್ತೆ, ರೈಲು, ಬಂದರು, ವಿಮಾನ ನಿಲ್ದಾಣ ಮತ್ತು ಇತರೆ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಒಂದೇ ಸಮಗ್ರ ವ್ಯವಸ್ಥೆಯಡಿ ಯೋಜಿಸುವ ಮಹತ್ವಾಕಾಂಕ್ಷಿ ಉಪಕ್ರಮ ಪಿಎಂ ಗತಿಶಕ್ತಿ. ಪಿಎಂ ಗತಿಶಕ್ತಿ ಯೋಜನೆ ಅಡಿ ಒಟ್ಟು 58 ಸಚಿವಾಲಯಗಳು ಮತ್ತು ಇಲಾಖೆಗಳು, 1702ಕ್ಕೂ ಹೆಚ್ಚು ಯೋಜನೆಗಳು, 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಸ್ವಾಧೀನ, ಪಾರಿಸರಿಕ ಅನುಮತಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯ, ದತ್ತಾಂಶದ ನಿಖರತೆ ಹಾಗೂ ಕಾಮಗಾರಿಗಳ ಕಾಲಮಿತಿ ಅನುಷ್ಠಾನ ಖಾತ್ರಿ ಪಿಎಂ ಗತಿಶಕ್ತಿ ಯೋಜನೆಯ ವೈಶಿಷ್ಟ್ಯವಾಗಿದೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 138ನೇ ಸಂಚಿಕೆಯಲ್ಲಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ ಮೂಲಕ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ

ರಾಷ್ಟೀಯ ಪೋಷಣ ಮಾಸಾಚರಣೆ ಅಂಗವಾಗಿ ಗದುಗಿನ ಶ್ರೀರಾಮನಗರದ ಸುಡಗಾಡ್ ಸಿದ್ದರ ಸಮುದಾಯ ಭವನದಲ್ಲಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ತಾಯಂದಿರ ಜಾಗೃತಿ ಕಾರ್ಯಕ್ರಮ ಜರುಗಿತು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿ ಗರ್ಭಿಣಿಯರಿಗೆ ಸೀಮಂತ ಹಾಗೂ ಶಿಶುಗಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಪೋಷಣ್ ವಾಟಿಕಾ ಯೋಜನೆ ಅಡಿ ಅಂಗನವಾಡಿ ಆವರಣದಲ್ಲಿ ಗಿಡಗಳನ್ನು ನೆಡುವ ಅಭಿಯಾನ ನಡೆಯಿತು. ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ಳಲು ಕೊಡಗಿನ ಬೈಲುಕುಪ್ಪೆಯ ಬೌದ್ಧ ಭಿಕ್ಕುಗಳಿಗೆ ಆಹ್ವಾನ ನೀಡಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ 125ನೇ ಸರ್ವಸದಸ್ಯರ ವಾರ್ಷಿಕ ಸಭೆ ಇಂದು ಬೆಳಗ್ಗೆ 11 ಗಂಟೆಗೆ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕು ಕಿನ್ನರ ಗ್ರಾಮದ ಉಪ್ಪು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಯೋಜನೆ ರೂಪಿಸಲು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡ 14ರಷ್ಟು ಹಿಡುವಳಿ ಮಾತ್ರ ಕೃಷಿಕ ಮಹಿಳೆಯರ ಹೆಸರಲ್ಲಿದೆ, ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಳವಳ. ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಪ್ರಥಮ ರಾಜ್ಯಮಟ್ಟದ ಸಿಎಂಇ ವಿಕಿರಣ ಕಾರ್ಯಾಗಾರಕ್ಕೆ ಚಾಲನೆ. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಸಮಯ 7:16:26 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ವಾಗತವನ್ನ ಕೋರ್ತಾ ಇರೋದು ನಿಮ್ಮ ನೆಚ್ಚಿನ ಆರ್ಜಿ ಆರ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ, ಭಾವಸ್ಪಂದನದಲ್ಲಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾವಗೀತೆಗಳು ಜೊತೆ ಜೊತೆಗೆ ಲೇಖಕರು ಕವಿಗಳು, ಅದರಲ್ಲೂ ಇಂದು ಸೆಪ್ಟೆಂಬರ್ ಆಗಿರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರ ದಿನಾಚರಣೆ ಇದ್ದೇ ಇದೆ, ನಿಮಗೆ ಗೊತ್ತಿತ್ತು. ಹಾಗೆ ಶಿಕ್ಷಕರು ಹಾಗೂ ಲೇಖಕರು ಆದಂತಹ ಪ್ರಮುಖ ಕವಿಗಳ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಭಾವಸ್ಪಂದನದಲ್ಲಿ ಜೊತೆ ಜೊತೆಗೆ ಸೊಗಸಾದ ಭಾವಗೀತೆಗಳು ನಿಮ್ಮ ಜೊತೆಯಾಗತ್ತೆ. ಕೇಳ್ತಾರೆ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬೆಲ್ಲು. ಯಶವಂತ ಹಳಬಂಡಿಯವರ ಧ್ವನಿಯಲ್ಲಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ತಪ್ಪದೇ ಟ್ಯೂನ್ ಮಾಡಿ, ಇದು FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಭಾವಸ್ಪಂದನದಲ್ಲಿ ನಾವಿದ್ದೇವೆ ನಿಮ್ಮೊಂದಿಗೆ. ನಾನಿದ್ದೇನೆ ನಿಮ್ಮ ಅರ್ಜಿ ಪ್ರಿಯಾಂಕ ಅಂತ ಹೇಳ್ದ. ಇಂದಿನ ಭಾವಸ್ಪಂದನದಲ್ಲಿ ಕನ್ನಡ ಬರವಣಿಗೆಯಲ್ಲಿ ಹೊಸ ಪ್ರವೃತ್ತಿಯನ್ನು ಸ್ಥಾಪಿಸಿದ ಪ್ರವರ್ತಕರು ಕವಿಗಳೂ ಆದ ಪಂಜಿ ಮಂಗೇಶರಾಯರ ಕುರಿತು ಒಂದೆರಡು ಮಾತುಗಳನ್ನು ಆಡ್ತಾ ಸಾಗೋಣ. ಜೊತೆ ಜೊತೆಗೆ ಸೊಗಸಾದ ಭಾವಗೀತೆಗಳು ನಿಮ್ಮ ಜೊತೆ ಆಗೇ ಆಗುತ್ತೆ. ನಮ್ಮ ಪಂಜಿ ಮಂಗೇಶರಾಯರು ಆಧುನಿಕ ಕನ್ನಡ ಸಣ್ಣಕತೆ ಪ್ರಬಂಧ ರೂಪಕ ಹಾಗೆ ಮಕ್ಕಳ ಗೀತೆಗಳ ಪಿತಾಮಹ ಅಂತಲೇ ಇವರನ್ನ ಪರಿಗಣಿಸಲಾಗ್ತಿತ್ತು. 1874-1937 ಇವರ ಕಾಲ. ಆ ಕಾಲದಲ್ಲಿ ಬೇರೆ ಊರಿಗೆ ಬಂದು ತಮ್ಮ ಪ್ರೌಢ ಶಿಕ್ಷಣವನ್ನು ಮಾಡ್ತಾರೆ ನಮ್ಮ ರಾಯರು. ಹಾಗೆ ನಂತರ BA ಪದವಿಯನ್ನು ಕೂಡ ಇವರು ಪೂರ್ಣಗೊಳಿಸ್ಕೊಳ್ತಾರೆ. ಇವರಿಗೆ ಕನ್ನಡ ಭಾಷೆಯ ಮೇಲಿದ್ದ ಪ್ರಾವೀಣ್ಯತೆ ಆಗಿರ್ಬೋದು ಅಥವಾ ಭಾಷಾಭಿಮಾನ ಆಗಿರ್ಬೋದು, ಇವರಿಗೆ ಪದವಿ ಪೂರ್ಣ ಆಗೋದಕ್ಕಿಂತ ಮುಂಚೆನೇ ಕೆಲಸ ಸಿಗುತ್ತೆ. ಅಂಥ ಮೇಧಾವಿಗಳು ಹಾಗೆ ಸುಪ್ರಸಿದ್ಧ ಭವಿಗಳು ನಮ್ಮ ಪಂಜಿ ಮಂಗೇಶರಾಯರು. ಇನ್ನೂ ಮಾತಾಡೋಣ ಇವರ ಬಗೆಗೆ, ಹಾಗೆ ಭಾವಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ಅಂತ ಹೇಳ್ದ. ಮತ್ತೆರಡು ಸೊಗಸಾದ ಭಾವಗೀತೆಗಳು, ಎರಡು ಬ್ಯೂಟಿಫುಲ್ ಭಾವಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ನಮ್ಮ ನೆಚ್ಚಿನ ಕನ್ನಡ ಕಮನಬೆಲ್ಲು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಮನ್ ಕಿ ಬಾತ್ 138ನೇ ಆವೃತ್ತಿ. ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್. 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು ಹಾಗೂ ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರ ಇರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳಂಗೆ ಭೇಟಿ ನೀಡಲಿದ್ದಾರೆ. ತಿರುವನಂತಪುರದ ಅಮೃತಾನಂದಮಯಿ ಮಠದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಯವರು ಬಲರಾಮಪುರದ ಎಸ್ಯುಟಿ ಅಕಾಡೆಮಿಯ ಘಟಿಕೋತ್ಸವ ಸಮಾರಂಭದಲ್ಲಿಯೂ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಬರಮತಿ ಲೋಕೋಶೆಡ್ನಲ್ಲಿ ನೂತನವಾಗಿ ನಿರ್ಮಿಸಲಾದ WAG-12 ಲೋಕೋಮೋಟಿವ್ ನಿರ್ವಹಣಾ ಶೆಡ್ ಅನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಹೆಚ್ಚಿನ ಸಾಮರ್ಥ್ಯದ WAG-12 ಎಲೆಕ್ಟ್ರಿಕ್ ಲೋಕೋಮೋಟಿವ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅಮಿತ್ ಶಾ ಅವರು ಸಬರಮತಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ನಿಲ್ದಾಣದ ವಿವಿಧ ಪುನರಾಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಇದು ಭಾರತೀಯ ರೈಲ್ವೆಯ ಪರಿಸರ ಸ್ನೇಹಿ ಕ್ರಮಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಬಳಿಕ ಸಚಿವ ಅಮಿತ್ ಶಾ ಆಚಾರ್ಯ ಪದ್ಮಸಾಗರ ಸೂರಿ ಸ್ವರಜಿ ಮಹಾರಾಜ್ ಅವರ 92ನೇ ಜನ್ಮದಿನದ ಅಂಗವಾಗಿ ಶೇಲಾದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲಿದ್ದಾರೆ. ಜಗತ್ತಿನ ವಿವಿಧೆಡೆ ನಡೆಯುತ್ತಿರುವ ಸಂಘರ್ಷಗಳ ಸಂದರ್ಭದಲ್ಲಿ ಸಂಯಮ ಪಾಲಿಸುವಂತೆ, ಉದ್ವಿಗ್ನತೆ ತಗ್ಗಿಸುವಂತೆ, ನಾಗರಿಕರ ರಕ್ಷಣೆ ಖಾತ್ರಿಪಡಿಸುವಂತೆ ಹಾಗೂ ಇಂಧನ ಮತ್ತು ವಾಣಿಜ್ಯ ಚಟುವಟಿಕೆಗಳ ಅಡೆತಡೆ ಇಲ್ಲದ ಹರಿವನ್ನು ಕಾಯ್ದುಕೊಳ್ಳುವಂತೆ ಭಾರತ ಎಲ್ಲ ರಾಷ್ಟ್ರಗಳಿಗೆ ಕರೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್, ಯುದ್ಧಗಳು ನೇರವಾಗಿ ಭಾಗಿಯಾಗಿರುವ ರಾಷ್ಟ್ರಗಳ ಗಡಿಯಾಚೆಗೂ ವ್ಯಾಪಕವಾಗಿ ಪರಿಣಾಮ ಬೀರುತ್ತವೆ ಎಂದು ಹೇಳಿದ್ದಾರೆ. ಸಂಘರ್ಷಗಳು ಜಾಗತಿಕ ಭದ್ರತೆಯನ್ನು ಅಸ್ಥಿರಗೊಳಿಸುವುದನ್ನು ಮುಂದುವರಿಸಿವೆ ಮತ್ತು ತಮ್ಮ ಪ್ರದೇಶಗಳ ಆಚೆಗೂ ಪ್ರಗತಿಗೆ ಧಕ್ಕೆ ತರುವ ಹಾಗೂ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ಕೆಲಸ ಮಾಡುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪರಿಸ್ಥಿತಿಯನ್ನು ಸುಧಾರಿಸಲು ವಿಶೇಷವಾಗಿ ಆಹಾರ ಮತ್ತು ಇಂಧನ ಭದ್ರತೆಯ ಕ್ಷೇತ್ರಗಳಲ್ಲಿ ಸಾಧ್ಯವಿರುವ ಎಲ್ಲವನ್ನೂ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಅವರು ತಿಳಿಸಿದರು. ಗಡಿಯಾಚೆಗಿನ ಹಾಗೂ ರಾಷ್ಟ್ರ ಪ್ರಾಯೋಜಿತ ಭಯೋತ್ಪಾದನೆಯು ಜಾಗತಿಕ ವ್ಯವಸ್ಥೆಗೆ ನೇರ ಸವಾಲಾಗಿದೆ. ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಸರ್ಕಾರಗಳನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಹಾಗೂ ಭಯೋತ್ಪಾದನೆಗೆ ನೀಡಲಾಗುವ ಹಣಕಾಸಿನ ನೆರವನ್ನು ಬಯಲಿಗೆಳೆದು ಅದನ್ನು ತಡೆಯಬೇಕು ಎಂದು ಸಚಿವ

0: ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ, ಒಂದು ರಾಷ್ಟ್ರ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟ್ರಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರವನ್ನು ಖಾತ್ರಿಪಡಿಸಿತು. ಈ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸ್ ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ECI ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗೆ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು 30 ಅಕ್ಟೋಬರ್ವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು 30 ನವೆಂಬರ್ವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ನ ಮಹಿಳೆಯರ ಸಿಂಗಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ಭಾರತದ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಜಪಾನ್ನ ಇಚಿನೋಮಿಯಾ ಸಿಟಿ ಮುನ್ಸಿಪಲ್ ಜಿಮ್ನಾಷಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನ್ನ ಟೊಮೊಕಾ ಮಿಯಾಜಾಕಿ ಅವರನ್ನು 21-9, 21-13 ಅಂತರದಿಂದ ಪರಾಭವಗೊಳಿಸಿದರು. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭ್ಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. ಎರಡನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ 3 ಅಕ್ಟೋಬರ್ ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 T20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. T20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. T20 ಅಂತಾರಾಷ್ಟೀಯ ಸರಣಿಯ 6 ಅಕ್ಟೋಬರ್ ಲಕ್ನೋದಲ್ಲಿ ಆರಂಭವಾಗಲಿದ್ದು, ನಂತರದ ಪಂದ್ಯಗಳು 9 ಅಕ್ಟೋಬರ್ ರಾಂಚಿಯಲ್ಲಿ ಎರಡನೇ ಪಂದ್ಯ, 11 ಅಕ್ಟೋಬರ್ ಇಂದೋರ್ನಲ್ಲಿ 3ನೇ ಹಾಗೂ 14 ಅಕ್ಟೋಬರ್ ಹೈದರಾಬಾದ್ನಲ್ಲಿ 4ನೇ ಪಂದ್ಯ ಮತ್ತು 17 ಅಕ್ಟೋಬರ್ ಬೆಂಗಳೂರಿನಲ್ಲಿ ಅಂತಿಮ ಪಂದ್ಯ ನಡೆಯಲಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಯುಎಫ್ಬಿಯು ಇದೇ 28-30 ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ಇಂದು ಎಲ್ಲ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದೇ ಇರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ 138 ಆವೃತ್ತಿ, ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಗುಜರಾತ್ನಲ್ಲಿ ಇಂದು ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ಡೆಮು ರೈಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಸಿರು ನಿಶಾನೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜಗತ್ತಿನಾದ್ಯಂತ ಅಡೆತಡೆ ಇಲ್ಲದ ಇಂಧನ ವಾಣಿಜ್ಯ ಚಟುವಟಿಕೆಗಳ ಖಾತರಿಗೆ ಭಾರತ ಕರೆ. ಹಾಗೂ ಏಕದಿನ ಕ್ರಿಕೆಟ್, 3 ಪಂದ್ಯಗಳ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.

ಟ್ಯೂನ್ ಮಾಡಿದರೆ ಇದು ನಿಮ್ಮ ನೆಚ್ಚಿನ 101.3 ಕನ್ನಡ ಕಾಮನ ಬೆಲ್ಲು. ಸಮಯ ಆಗಿದೆ 7:45:55. ಭಾವಸ್ಪಂದನದಲ್ಲಿ ನಾವಿದ್ದೇವೆ, ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಜೊತೆ ಜೊತೆಗೆ ಪಂಜೆ ಮಂಗೇಶರಾಯರ ಕುರಿತು ಮಾತಾಡ್ತಾ ಇದ್ವಿ. ನಾನು ಆಗಲೇ ಹೇಳಿದ ಹಾಗೆ ಇವರು ಎಲ್ಲರ ಪ್ರೀತಿಯ ಶಿಕ್ಷಕರಾಗಿದ್ದವರು. ಶಿಕ್ಷಕರಲ್ಲಿ ಕಲಿಕೆಯ ಪ್ರೀತಿಯನ್ನು ಹುಟ್ಟು ಹಾಕಿದಂಥ ಮಹಾನ್ ಮೇಧಾವಿ ಅಂದರೆ ಅದು ಪಂಜೆ ಮಂಗೇಶರಾಯರು. ಹೊಸ ಹೊಸ ಬೋಧನಾ ಕ್ರಮಗಳನ್ನು ಇವರು ಎಲ್ರಿಗೂ ಪರಿಚಯ ಮಾಡಿಕೊಡ್ತಾರೆ, ಹಾಗೆ ಎಲ್ಲರ ಪ್ರೀತಿಯ ಶಿಕ್ಷಕರಾಗ್ತಾರೆ. ಶಿಕ್ಷಕ ವೃತ್ತಿಯ ಜೊತೆ ಜೊತೆಗೆ ಬರವಣಿಗೆಯಲ್ಲಿ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಇವರ ಬರವಣಿಗೆಯಲ್ಲಿ ಸಾಮಾನ್ಯವಾಗಿ ನಾವು ಕಥೆಗಳು, ಕವಿತೆಗಳು, ಶಿಶುಗೀತೆಗಳು, ಹಾಡುಕತೆಗಳು, ದೇಶಭಕ್ತಿ ಗೀತೆಗಳು, ಜೊತೆ ಜೊತೆಗೆ ಸಾಮಾನ್ಯ ಆಸಕ್ತಿಯ ಹಾಡುಗಳು ಇದೆಲ್ಲವನ್ನ ನೋಡ್ಬೋದಾಗಿತ್ತು. ಇವರ ಬರಹಗಳು ಸಾಂಸ್ಕೃತಿಕ ಏಳಿಗೆಯನ್ನ ಸೃಷ್ಟಿ ಮಾಡ್ತಾ ಅಂತ ಇದ್ದವು. ಇನ್ನು ಮಾತಾಡ್ತಾ ಸಾಗೋಣ. ಜೊತೆ ಜೊತೆಗೆ ಆಗಲೇ ಹೇಳಿದಾಗೆ ಭಾವಗೀತೆಗಳು ನಿಮ್ಮ ಜೊತೆಯಾಗುತ್ತೆ, ನಿಮ್ಮ ಮನಸ್ಸನ್ನು ಖುಷಿ ಪಡಿಸುತ್ತೆ ಅಂತ ಹೇಳ್ತಾ ವಿಶ್ವಾಸ್ ವಾಸಿಷ್ಠ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳಿದ್ರಿ. ಮುಂದೆ ವಿದ್ಯಾಮೂರ್ತಿಯವರ ಧ್ವನಿಯಲ್ಲಿ ಮತ್ತೊಂದು ಸೊಗಸಾದ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರೆ ಇದು ನಮ್ಮೆಲ್ಲರ ನೆಚ್ಚಿನ FM ರೈನ್ಬೋ 101.3 ಕನ್ನಡ ಕಮನ ಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ 7:56:26 ಇದಾಗಿದ್ದು ಇಂದಿನ ಭಾವಸ್ಪಂದನ ಕಾರ್ಯಕ್ರಮ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸುಗಸಾದ ಭಾವಗೀತೆಗಳು ಹಾಗೂ ಮಾಹಿತಿಗಳು ಎಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ತಪ್ಪದೇ ಟ್ಯೂನ್ ಮಾಡಿ. ಇದು ನಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25 ರಿಂದ ರಾಜ್ಯಾದ್ಯಂತ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಈ ಸಂಡೆಯ ಸ್ವೀಟ್ ಟೈಮ್ನಲ್ಲಿ ತಂಪಾದ ಗಾಳಿ, ಇಳೆಯ ಬಿಸಿಲು, ಮನೆಯಲ್ಲಿ ಗಮಗಮ ಅಂತ ಇರೋ ತಿಂಡಿ, ಜೊತೆ ಜೊತೆಗೆ ನಿಮ್ಮ ಮನೋರಂಜನೆಗೆ ಹೊಸ ಹಾಡುಗಳು ನಿಮ್ಮ ಜೊತೆಯಾಗುತ್ತೆ ನಿಮ್ಮ FM ರೈನ್ಬೋನಲ್ಲಿ ಅಂತ ಹೇಳ್ತಾ ಕೇಳ್ತಾ ರೀ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ದಿನ ವಿಶೇಷತೆಗಳು, ಕರೆಂಟ್ ಅಫೇರ್ಸ್ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳು ಕೂಡ ನಿಮ್ಮ ಜೊತೆಯಾಗುತ್ತೆ. ಟ್ಯೂನ್ ಮಾಡ್ತಾ ಇರಿ ಅಂತ ಹೇಳಿದ ಜತಿನ್ ರಾಜ್ ಅವರ ಧ್ವನಿಯಲ್ಲಿ ಸೊಗಸಾದ ಗೀತೆ ನಟ ಸಾರ್ವಭೌಮ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಹಾಗೆ ಸಂಗೀತ ಸಂಯೋಜನೆ ಡಿ ಎಮ್ ಎನ್.

ಸಮಯದ 8:38:42 ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದಿನ ವಿಶೇಷತೆಗಳನ್ನ ಹೇಳ್ತೀನಿ ಅಂತ ಹೇಳಿದೆ. ಇವತ್ತಿನ ದಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳನ 4ನೇ ಭಾನುವಾರದಂದು ಅಂದರೆ 4th Sunday ವಿಶ್ವ ನದಿಗಳ ದಿನ ಅಂತ ಆಚರಿಸ್ತಾರಂತೆ. ನದಿಗಳು ನಮಗೆಲ್ಲ ಎಷ್ಟು ಮುಖ್ಯ ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ. ಜೀವಜಲ ಅಂತ ಹೇಳ್ತಾರೆ, ನೀರು ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ತಿಳಿದಿದ್ದು ನಾವು ವೇಸ್ಟ್ ಮಾಡ್ತೀವಿ. ಹಾಗಾಗಿ ಅತ್ಯುತ್ತಮವಾಗಿ ನೀರನ್ನು ಬಳಸ್ಕೋಬೇಕು ಅಂತ ಹೇಳ್ತಾ, ನಮ್ಮ ಭೂಮಿಯ ಜೀವನಾಡಿಯಾಗಿರುವ ನದಿಗಳ ಮಹತ್ವವನ್ನು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಈ ದಿನವನ್ನು ಆಚರಿಸಲಾಗುತ್ತೆ. ಇದೊಂದು ಜಲಮೂಲ ರಕ್ಷಣೆ ಅಥವಾ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ನದಿ ಅಂದರೆ ಕೇವಲ ಮನುಷ್ಯ ವರ್ಗಕ್ಕೆ ಬೇಕಾಗಿರೋದು ಅಂತ ಅಷ್ಟೇ ಅಲ್ಲ, ಇದು ಎಷ್ಟೋ ಲಕ್ಷಾಂತರ ಜಲಚರ ಜೀವಿಗಳಿಗೆ ಹಾಗೆ ವನ್ಯಜೀವಿಗಳಿಗೆ ಗಿಡ ಮರ ಎಲ್ಲದಕ್ಕೂ ತುಂಬಾ ಮುಖ್ಯವಾದಂತಹದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಇದ್ರೆ ಖಂಡಿತ ನಮಗೆ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ ನಿಮ್ಮ ಮೆಸೇಜ್ನ ಓದೋದಕ್ಕೆ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480910013. ಇನ್ನೊಂದ್ಸತಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 9480910013. ಖಂಡಿತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತದೆ. ಟಿಪ್ಪು ಅವರ ಧ್ವನಿಯಲ್ಲಿ ಟ್ಯೂನ್ ಮಾಡ್ತಾರೆ, ಇದು ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವೆಲ್ಲೋ.

ಸಮಯ 8:44:27 ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದಿನ ವಿಶೇಷತೆ

ಬಗ್ಗೆ ನಾನು ಹೇಳಿದ್ದೆ ರಿವರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನದಿಗಳು ನಮಗೆ ಎಷ್ಟು ಮುಖ್ಯ, ಹೇಗೆ ನಾವು ಕಾಪಾಡ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೆ. ನಮಗೊಂದು ಸಂದೇಶ ಬಂದಿದೆ. ಹೌದು ಮೇಡಮ್, ನದಿಗಳನ್ನು ನಾಗರಿಕತೆ ತುಂಬ ಕಲ್ತಿರೋ ನಾವು ಎಷ್ಟು ಮಟ್ಟಿಗೆ ಕಾಪಾಡ್ತಾ ಇದ್ದೀವಿ ಅಂತ ಕಣ್ಮುಂದೆ ಸಾಕ್ಷಿಗಳು ಸಾಕಷ್ಟಿವೆ. ಅದರಲ್ಲೂ ಪುಣ್ಯಕ್ಷೇತ್ರಗಳಲ್ಲಂತೂ ನಮ್ಮಗಳ ಸ್ವಚ್ಛತೆ ತುಂಬ ಇದೆ ಅಂತ ಸೌಭಾಗ್ಯ ಅವರು ರಾಜನಗುಡ್ಡೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ನಿಮ್ಮ ಮಾತು 100ಕ್ಕೆ 100ರಷ್ಟು ನಿಜ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತ ನನ್ನ ಭಾವನೆ ಕೂಡ. ಹೌದು, ಯಾಕಂದರೆ ನದಿಗಳಾಗಿರ್ಬೋದು ಅಥವಾ ಪರಿಸರ ಆಗಿರ್ಬೋದು, ಇದು ನಮ್ಮೆಲ್ಲರ ಸ್ವತ್ತು. ಇದನ್ನು ನಾವು ಕಾಪಾಡಿಕೊಂಡ್ರೆ ಪ್ರಕೃತಿ ನಮ್ಮನ್ನು 100 ಕಾಲ ಕಾಪಾಡುತ್ತೆ. ಹಾಗಾಗಿ ಎಲ್ಲವನ್ನು ಕಾಪಾಡಿಕೊಳ್ಬೇಕಾಗಿರೋದು ಮನುಷ್ಯನ ಒಂದು ಮುಖ್ಯ ಕರ್ತವ್ಯ. ಇದನ್ನು ನಿಭಾಯಿಸಿದ್ರೆ ಎಲ್ರಿಗೂ ಒಳ್ಳೆಯದು ಅಂತ ಹೇಳ್ತಾ ಮತ್ತೊಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ಕೋಟಿ ಛತ್ರದಿಂದ ಕೇಳ್ತಾರೆ ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ.

ಮತ್ತು ಹಾಗೆ ಈ ಫ್ಲೈಓವರ್ನಲ್ಲಿ ಈ ಫ್ಲೈಓವರನ್ನು ಅಭಿವೃದ್ಧಿಪಡಿಸುವ ಯೋಜನೆಗೆ ಪಾಲಕ ಆಯುಕ್ತರು ಕರೆ ನೀಡಿದ್ದಾರೆ. ನಮ್ಮ ಬೆಂಗಳೂರು ಅಭಿವೃದ್ಧಿಗೊಂಡು ಜನರಿಗೆ ಎಲ್ಲವೂ ಅತ್ಯುನ್ನತವಾಗಿ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿಬರ್ತದೆ. ಕಾಂತಾರ ಚಿತ್ರದಿಂದ ವಿಜಯಪ್ರಕಾಶ್ ಹಾಗೆ ಅನನ್ಯ ಭಟ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯವನ್ನು ನೀಡಿದ್ದಾರೆ ಪ್ರಮೋದ್ ಮರವಂತೆ, ಹಾಗೆ ಸಂಗೀತ ಸಂಯೋಜನೆ ಅಜನೀಶ್ ಬಿ ಲೋಕನಾಥ್.

ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಸಮಯ ಆಗಿದೆ 8:54 ಚೆನ್ನಾಗಿದೆಲ್ಲ ನೋಡೋದಕ್ಕೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಹೊತ್ತಾಗಿದೆ. ಇದಾಗಿತ್ತು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಹಾಡುಗಳೆಲ್ಲವೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರ ಫೇವ್ರೆಟ್ ಪ್ರೋಗ್ರಾಮ್ 9 ಗಂಟೆಗೆ ಶುರುವಾಗುತ್ತೆ ಈ ಸಖತ್ ಸಾಂಗ್ಸ್. ಅದರಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಕೇಳ್ತಾರಿ. ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ ಅಂತ ಹೇಳ್ತಾ ಬ್ರಾಡ್ ಛತ್ರದಿಂದ ಸಜ್ ಶ್ರೀರಾಮ್ ಅವರ ಧ್ವನಿಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನಮ್ಮ ಕೇಳುಗರೆಲ್ಲರಿಗೂ ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಇಂದಿನ ಸಂಡೇ ಸ್ವೀಟ್ ಟೈಮ್, ಎಲ್ಲರೂ ರುಚಿ ರುಚಿಯಾಗಿ ತಿಂಡಿ ತಿಂತ ತಿಂಡಿಯನ್ನು ಸವಿತಾ ಮಜಾ ಮಾಡ್ತಾ ಇರ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಕೆಲವೊಬ್ಬರು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತೀರಾ, ಹಂಗಂತ ಅನ್ಕೋಬೇಡಿ. ಆದರೆ ಯಾವುದ್ರ ನಡುವೆನೂ ಕೂಡ ನಿಮ್ಮ ಮನೋರಂಜನೆಗಾಗಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಪ್ಲೇ ಮಾಡುವಂಥ ಟೈಮ್ ಇದು. ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇದೇ ನಿಮ್ಮ ನೆಚ್ಚಿನ ಹಾಡನ್ನು ಕೇಳುವಂಥ ಟೈಮ್ ಅಂತ ಆದಮೇಲೆ ಬೇಗ ಬೇಗ ನನಗೆ ಸಂದೇಶಗಳನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9489001013 ಖಂಡಿತ ನಿಮ್ಮ ನೆಚ್ಚಿನ ಗೀತೆಗಾಗಿ ನಿಮ್ಮ ನೆಚ್ಚಿನ ಗೀತೆ ಹಾಗೂ ನಿಮ್ಮ ಹೆಸರು ಊರಿನೊಂದಿಗೆ ಸಂದೇಶವನ್ನು ಕಳಿಸ್ಕೊಡಿ. ಪ್ಲೇ ಮಾಡೋಣ ಅಂತ ಹೇಳ್ತಾ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಸೊಗಸಾದ ಗೀತೆ ಬೇವು ಬೆಲ್ಲ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿರಿ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:51. ಯಾರೆಲ್ಲ ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶಗಳನ್ನು ಕಳಿಸಿದಿರಿ ಅಂತ ನೋಡೋದಾದ್ರಿ, ಹಿತೇಂದ್ರ ದಾಸ್ ಅವರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಅಸ್ಸಾಮಿಂದ ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆ ಸಂದನೂರಿನಿಂದ ಶಂಕರಣ್ಣ ಆಂಟಿ, ನಾವು ಎಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ದೀವಿ, FM ಕೇಳ್ತಾ ಇದ್ದೀವಿ, ನಮಗಾಗಿ ಒಂದು ಸೊಗಸಾದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಮತ್ತೊಂದು ಸಂದೇಶ ಬಂದಿದೆ, ಯಾರು ಕಳಿಸಿದ್ದಾರೆ ಅಂತ ನೋಡೋದಾದ್ರಿ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಗೀತಾ ಅವರು ನಮಗೆ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಶುಭೋದಯಗಳು ಅಂತ ಹೇಳಿ ತಮಗಾಗಿ ಗೀತೆಯನ್ನು ಕೇಳಿರೋರು ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನಗಾಟಿ ಅನಂತಕುಮಾರ್ ಅವರು, ಧನ್ಯವಾದಗಳು. ಹಾಗೆ ಸುಧಾ ಜಿ ಶ್ರೀ ಸುನೀಲ್ ಅವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಅವರು ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಮೆಸೇಜ್ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ದೇವಿ ಸಿಂಗ್, ಹಾಗೆ ಸರೋಜ್ ಸಿಂಗ್, ಅದಿತಿ ಸಿಂಗ್ ಇವರು ಕೂಡ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ನೆಚ್ಚಿನ ಗೀತೆಗಾಗಿ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಅನಂತಕುಮಾರ್ ಅರಸು ಅವರು ಗುಬ್ಬಿ ತಾಲೂಕಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ದಯವಿಟ್ಟು ಅಂತ ಹೇಳಿ ಖಂಡಿತ ಪ್ರಸಾರ ಮಾಡೋಣ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿರೋರು ಉಮಾ ರವಿಕುಮಾರ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಮಂಜು, ಶ್ರುತಿ, ಕೃತಿ ಇವರು ಕೂಡ ಅರಕಲ್ಗೂಡಿನಿಂದ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಗಾಗಿ ಹಾಕಿ ಪ್ರಸಾರ ಮಾಡಿ ಅಂತ ಹೇಳಿ ಮೆಸೇಜನ್ನು ಮಾಡಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ, ನಿಮ್ಮ ನೆಚ್ಚಿನ ಗೀತೆಗಳೇ ಪ್ರಸಾರ ಆಗುತ್ತೆ. ಇದು ನಿಮ್ಮದೇ ಕಾರ್ಯಕ್ರಮ ಸಖತ್ ಸಾಂಗ್ಸ್ ಅಂತ ಹೇಳ್ತಾ ಮತ್ತೊಂದು ಗೀತೆ ನನ್ನ ಚಿತ್ರದಿಂದ ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಗೀತೆಗಿದೆ. ಹಾಗೆ ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:16:36. ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಮನಬೆಲ್ಲು. ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ಸಕ್ಕತ್ ಸಾಂಗ್ಸ್ನಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಗೀತೆಗಳಿಗಾಗಿ ಖಂಡಿತ ಸಂದೇಶ ಕಳಿಸಿ ಅಂತ ಹೇಳ್ತಾ, ಇಂದು ನಾವು ಟೂರಿಸಂ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ವರ್ಲ್ಡ್ ಟೂರಿಸಂ ಡೇ ಅಂತ. ಟ್ರಿಪ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಟ್ರಿಪ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಎಲ್ಲ ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಈ ಥರ ಟ್ರಿಪ್ ಹೋಗೋದು ಅಂತ ಅಂದರೆ, ಟೂರ್ ಹೊಡೆಯೋದು, ಟ್ರಿಪ್ ಮಾಡೋದು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಈ ವರ್ಷದ ಎಕ್ಸೈಟೆಡ್ ಟ್ರಿಪ್ ಯಾವುದಾಗಿತ್ತು? ಯಾವ್ಯಾವ ಸ್ಥಳಗಳನ್ನು ನೀವು ಭೇಟಿ ಮಾಡಿದ್ರಿ, ಏನೇನು ತಿಳ್ಕೊಂಡ್ರಿ, ಅಥವಾ ಎಷ್ಟು ಎಂಜಾಯ್ ಮಾಡಿದ್ರಿ? ಖಂಡಿತ ನನ್ನೊಂದಿಗೆ ಹಂಚಿಕೊಳ್ಳಿ. ಹಾಗೆ ನೀವು ಯಾವುದಾದ್ರೂ ಸ್ಥಳಕ್ಕೆ ಭೇಟಿ ನೀಡಿ ಅದು ತುಂಬಾ ಅದ್ಭುತವಾಗಿದೆ, ಇಲ್ಲಿ ಎಲ್ಲರೂ ಕೂಡ ಭೇಟಿ ನೀಡಬೇಕು ಅಂತ ನಿಮಗೆ ಯಾವುದಾದ್ರೂ ಸ್ಥಳ ಅನಿಸಿದ್ರೆ ಖಂಡಿತ ಅದನ್ನು ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆ 9408091013 ಅಂತ ಹೇಳ್ತಾ, ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹೊಂಬಿಸಲು ಚಿತ್ರದಿಂದ ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಮನಬೆಲ್ಲು.

ಮಧ್ಯೆ ಗುಡ್ಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಮೋಡದ ಮಧ್ಯೆ ಗುಡ್ಗೋ ಹಾಗೆ, ಭೂಮಿ ಎಲ್ಲ ನಡುಗೋ ಹಾಗೆ, ಜೋರ ಗರ್ಜನೆ ಮಾಡ್ತಾ ಸಿಂಹ ಬರ.

ಬಾಲ ತಪ್ಪಿಸ್ಕೊಂಡೋಡು ಆಯ್ತು ಬೇಡ ಹಾಕಿದ್ ಬಾಲೆ ಸಿಂಹ ಸಿಕ್ಕಿದು ದೊಡ ಓಡೋಯ್ತು ಸಿಂಹ ಸಿಕ್ಕಿದು ಇಷ್ಟೆಲ್ಲ ಆದರೂ

ಟೈಮ್ ಆಗಿದೆ 9:27. ನಮಗಾಗಿ ಒಂದು ಸಂದೇಶ ಬಂದಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದರೆ, ಇಳ್ಕಲ್ದಿಂದ ನಾಗಪ್ಪ ಕರ್ಲಿ ಲಕ್ಷ್ಮೀದೇವಿಯವರು, ನಾವು ಬಿಜಾಪುರದ ಗೋಳುಗುಮ್ಮಟ ನೋಡಲು ಹೋಗಿದ್ವಿ. ತುಂಬ ಚಿಕ್ಕದಾಗಿದೆ, ಅಪರೂಪವಾದ ಕಟ್ಟಡ, ಪಿಸುಧ್ವನಿಯಲ್ಲೂ ಕೂಡ ಇಷ್ಟು ಚೆನ್ನಾಗಿ ಕೇಳಿಸುತ್ತೆ, ವಿಸ್ಮಯ, ಒಮ್ಮೆ ನೋಡಲೇಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾಳೆ. ತುಂಬ ಖುಷಿಯಾಯಿತು ಕೇಳಿ. ಹಾಗೆ ಯಾರೆಲ್ಲ ನಿಮ್ಮ ನೆಚ್ಚಿನ ಟ್ರಿಪ್ಗೆ ಹೋಗಿದ್ರಿ ಅಥವಾ ಈ ವರ್ಷದ ಎಕ್ಸೈಟೆಡ್ ಟ್ರಿಪ್ ಇದಾಗಿತ್ತು ಅಂತ ಹೇಳೋದಾದ್ರೆ ಯಾವುದು ಅಂತ ಖಂಡಿತ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಮತ್ತೊಬ್ಬರು ತಮ್ಮ ನೆಚ್ಚಿನ ಗೀತೆಗಾಗಿ ಸಂದೇಶವನ್ನು ಕಳಿಸಿರೋರು ಷಣ್ಮುಖ ಹಳೆಪಾತಿ ಗ್ರಾಮದಿಂದ ಇವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ ಅವರು. ವೆಂಕಟೇಶ್ ಅವರು ಇಂದಿರಾ ಬಿನ್ನಿಪೇಟೆಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಧುಸೂದನ್ ಅವರು ಹಾಗೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಪಿ ಬಿನೇ ಸಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ನೀವೀಗಾಗಲೇ ಕೇಳಿದ್ರಿ, ದೇವರ ದುಡ್ಡು ಚಿತ್ರದಿಂದ ಗೀತೆ ಪ್ರಸಾರ ಆಯಿತು. ಎಷ್ಟು ಅಮೋಘವಾಗಿ ಹಾಡಿದ್ದಾರೆ, ಎಷ್ಟು ಕಷ್ಟಕರವಾದಂತಹ ಗೀತೆ, ಅದನ್ನು ಎಷ್ಟು ಸುಲಭವಾಗಿ ಎಷ್ಟು ಸೊಗಸಾಗಿ ನಮಗೆ ಹಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅವರೇ ಸಾಟಿ ಅಂತ ಹೇಳ್ತಾ, ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಚಿದಾನಂದ ಅವರು, ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ವೆಂಕಟೇಶ್ ಅವರು, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಇವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ಪ್ರವಾಸೋದ್ಯಮ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಿಂಧನೂರಿಂದ ಶಂಕರಣ ಟೀಮ್ನ ನಾವು ಕೂಡ ಟ್ರಿಪ್ನಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ವಾಟ್ ಎ ಡೇ ಅಲ್ವಾ, ಟ್ರಿಪ್ ಹೋಗೋದಕ್ಕೆ ತುಂಬ ಚೆನ್ನಾಗಿ ಅನ್ಸ್ಕೊಂಡಿದ್ದೀರಿ ಅಂತ ಹೇಳ್ತಾ, ಕೂಡಿದ ಸಂಗಮ ಇಲ್ಲಿಗೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ಹಾಗೆ FM ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಎಕ್ಸೈಟೆಡ್ ಟ್ರಿಪ್ ಯಾವುದು ಅಂತ ಖಂಡಿತ ನನಗೂ ಕೂಡ ಸಂದೇಶದ ಮೂಲಕ ತಿಳಿಸಿ, ಅಥವಾ ಈ ಸ್ಥಳ ತುಂಬಾ ಅದ್ಭುತವಾಗಿತ್ತು, ಖಂಡಿತ ಒಮ್ಮೆ ಆದರೂ ಈ ಸ್ಥಳಕ್ಕೆ ಭೇಟಿ ನೀಡಲೇಬೇಕು, ಅಷ್ಟು ಚೆನ್ನಾಗಿತ್ತು ಅಂತ ಅನ್ನೋದಾದ್ರಿ, ಯಾವ ಸ್ಥಳ, ನೀವು ಯಾವುದಕ್ಕೆ ಹೋಗಿದ್ರಿ, ಖಂಡಿತ ಎಲ್ಲರಿಗೂ ತಿಳಿಸಿ. ಬಹುಶಃ ಎಲ್ಲರೂ ಬೇರೆಯವರು ಕೂಡ ನೆಕ್ಸ್ಟ್ ಇಯರ್ ಅಲ್ಲಿಗೆ ಹೋಗ್ಬೋದು ಅಥವಾ ಈ ಇಯರೇ ಕೂಡ ಹೋಗ್ಬೋದು ಅಂತ ಹೇಳ್ತಾ ಕೇಳ್ತಾರೆ. ಇದು ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಗಮನಬೆಲ್ಲು.

ಸ್ಟುಡಿಯೋದಲ್ಲಿ ಈ ಟೈಮ್ ಆಗಿದೆ 9:36. ಏಷ್ಯನ್ ಅಪ್ಡೇಟ್ಸ್, ಏಷ್ಯನ್ ಗೇಮ್ಸ್ ಅಪ್ಡೇಟ್ಸನ್ನು ಕೇಳಿದ್ರಿ ಅಲ್ವಾ? ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ಅಂತ ನೋಡೋದಾದ್ರೆ ಮೆಸೇಜ್ ಬಂದಿದೆ ನನಗೆ, ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ನಾನು ಮಧ್ಯಾಹ್ನ ಜಾವಗಲ್ಗೆ ಟ್ರಿಪ್ ಹೊರಟಿದ್ದೀನಿ, ಅಲ್ಲಿನ ಪ್ರಕೃತಿ ಸೌಂದರ್ಯ ನೋಡಲು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಅನಂತಮೂರ್ತಿಯವರು ಶೃಂಗೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು. ಹಾಗೆಯೇ ಮತ್ತೊಬ್ಬರು ಸಂದೇಶ ಬಂದಿದೆ ನಮಗೆ, ಶುಭೋದಯಗಳು ಮೇಡಮ್, ಇವತ್ತು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶದೊಂದಿಗೆ ಇವರು ಹೇಳ್ತಾ ಇದ್ದಾರೆ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿದ್ವಿ, ತುಂಬಾ ಪ್ರಶಾಂತವಾಗಿದೆ, ಎಲ್ಲರೂ ಖಂಡಿತ ಒಮ್ಮೆ ಭೇಟಿ ನೀಡಬೇಕಾದಂತಹ ಸ್ಥಳ ಇದು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಹುಬ್ಬಳ್ಳಿಯಿಂದ, ಹಾಗೆ ಯಶೋಧ ಅವರು ಇವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ದೇವಸ್ಥಾನ ಅಂದರೆ ಹಾಗೆ, ಆ ದೇವರ ಮಡಿಲಲ್ಲಿ ಇದ್ದೀವಿ ಅಂತ ಅಂದರೆ ಮನಸ್ಸಿಗೆ ನೆಮ್ಮದಿ, ಹಾಗೆ ತುಂಬಾ ಅದ್ಭುತವಾದಂತಹ ಏನು ಫೀಲಿಂಗನ್ನು ಕೊಡುತ್ತೆ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ನಾನು ಆಗ್ರಾ ಪ್ರವಾಸಕ್ಕೆ ಹೋಗಿದ್ದೆ, ತಾಜ್ಮಹಲನ್ನು ಮೊದಲ ಬಾರಿಗೆ ನೋಡಿದಾಗ ಉಂಟಾದ ಆಶ್ಚರ್ಯ ಮತ್ತು ಅದರ ಭವ್ಯತೆ ತುಂಬಾ ಅದ್ಭುತವಾಗಿತ್ತು. ಶಾಜಹಾನ್ ತನ್ನ ಪತ್ನಿ ಮುಮ್ತಾಜ್ಗಳಿಗಾಗಿ, ಮುಮ್ತಾಜ್ಗಳ ನೆನಪಿಗಾಗಿ ನಿರ್ಮಿಸಿದ ಈ ಸ್ಮಾರಕ ಬಿಳಿ ಚಿಲುವರ್ಗಿ ಕಲ್ಲುಗಳು ಅಂದರೆ ವೈಟ್ ಮಾರ್ಬಲ್ ಮತ್ತು ಅದರಲ್ಲಿರುವ ಸೂಕ್ಷ್ಮ ಕೆತ್ತನೆಗಳು ತುಂಬಾ ಮನಸೆಳೆಯುತ್ತೆ. ಇದರ ಸುತ್ತಮುತ್ತ ಹರಿಯುವ ಯಮುನಾ ನದಿ ಮತ್ತು ಸುಂದರವಾದ ಚಾರ್ಬಾಗ್ ತೋಟಗಳು ನೋಡುಗರ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ತಾಜ್ಮಹಲ್ ಎದುರು ನಿಂತು ತೆಗೆದ ಫೋಟೋಗಳು ಮತ್ತು ಅಲ್ಲಿನ ಪ್ರಶಾಂತ ವಾತಾವರಣ ನನಗೆ ಅಪಾರವಾದ ಸಂತೋಷವನ್ನು ನೀಡಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ತುಂಬಾ ಅದ್ಭುತವಾಗಿದೆ ನಿಮ್ಮ ಸಂದೇಶ. ಹೌದು, ಎಲ್ಲರಿಗೂ ಇಷ್ಟ ಆಗುವಂತಹ ಸ್ಥಳ ಅಂದರೆ ಅದು ತಾಜ್ಮಹಲ್. ಅಲ್ಲಿನ ಸೌಂದರ್ಯ ಇರ್ಬೋದು ಅಥವಾ ಅದರ ನೆನಪಾಗಿರ್ಬೋದು, ಎಲ್ಲವೂ ಜನರ ಮನಸ್ಸನ್ನು ಸೆಳೆಯುತ್ತೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿರೋರು ಯಾರಂತ ನೋಡೋದಾದ್ರಿ, ವೆರಿ ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ, ಹಾಡುಗಳೆಲ್ಲ ತುಂಬ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವೀರಪ್ಪ ಗುರಿಕಾರ್ ಅವರು, ಹಾಗೆ ಅವರ ಫ್ಯಾಮಿಲಿಯವರು ಗಜೇಂದ್ರ ಗಡದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಅಂಜನಪ್ಪ ಅವರು ಕೂಡ ಸಂದೇಶವನ್ನು ಕಳಿಸಿ ತಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಮಹಲಿಂಗಪುರದಿಂದ, ಐನು ತಿನ್ಬನಹಟ್ಟಿ, ಮುಮ್ತಾಜ್ ಬನಹಟ್ಟಿ, ರಿಯಾಸ್, ರುಬೀನಾ, ಶಬೀರಾ, ಸೂಫಿಯಾ, ಅಜುನಾಯ್ದ್, ಅಂಜುಮಾ, ಹುಮೇರಾ, ರಫಾದ್, ಮರಿಯಾ ಇವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮಗಾಗಿ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿಯವರು ನಮಗೆ ಮೆಸೇಜನ್ನು ಕಳಿಸಿದ್ದಾರೆ. ಹಾಗೆ ತಮಗಾಗಿ ಗೀತೆಯನ್ನು ಕೇಳಿರೋರು ಅನುಶ್ರೀ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಹಾಗೆ ಮೇಡಮ್ ನಮಸ್ಕಾರ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋರು ಮಂಜುನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದಗಳು. ಹಾಗೆ ಸಾಕಷ್ಟು ಮೆಸೇಜ್ಗಳು ಬಂದು ನನ್ನನ್ನು ರೀಚ್ ಆಗಿದೆ. ಹಾಗೆ ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ತುಂಬ ಕೇಳೋದಕ್ಕೆ ಖುಷಿಯಾಗುತ್ತೆ. ಒಬ್ಬರಿಗೆ ಒಂದು ಸ್ಥಳ ಇಷ್ಟ ಆದರೆ ಮತ್ತೊಬ್ಬರಿಗೆ ಇನ್ನೊಂದು ಸ್ಥಳ, ಇದೇ ಅಲ್ವಾ ಟ್ರಿಪ್ ಅಂದರೆ? ಏನಂದರೆ ಫ್ಯಾಮಿಲಿಯೊಟ್ಟಿಗೆ ನಮ್ಮ ಸ್ವಲ್ಪ ಸಮಯವನ್ನು ಅದ್ಭುತವಾಗಿ ಕಳೆಯೋದು ಅಂದರೆ ಅದೇ ಟ್ರಿಪ್ ಅಂತ ಹೇಳ್ಬೋದು. ನಿಮ್ಮ ಈ ವರ್ಷದ ಎಕ್ಸೈಟೆಡ್ ಟ್ರಿಪ್ ಯಾವುದಾಗಿತ್ತು ಅಥವಾ ಮಾಡೋದು ಇನ್ನೂ ಬಾಕಿ ಇದೆಯಾ? ಎಲ್ಲಿಗೆ ಖಂಡಿತ ಮೆಸೇಜ್ ಮಾಡಿ, ನಾನು ಕಾಯ್ತಾ ಇರ್ತೀನಿ ನಿಮ್ಮ ಆರ್ಜಿ ಪ್ರಿಯಾಂಕಾ ಅಂತ ಹೇಳ್ತಾ. ನಿಮ್ಮದೇ ಗೀತೆ ಕಾರ್ತಿಕ್ ಹಾಗೂ ಶ್ವೇತಾ ಅವರ ಧ್ವನಿಯಲ್ಲಿ ಅರಮನೆ ಛತ್ರದಿಂದ ಮೂಡಿ ಬರ್ತಾ ಇದೆ ಈ ವಂಡರ್ಫುಲ್ ಮ್ಯೂಸಿಕಲ್ ಹಿಟ್ ಮೂವಿ ಅಂತಲೇ ಹೇಳ್ಬೋದು. ಈ ಅರಮನೆ ಛತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ. ಸಾಹಿತ್ಯವನ್ನು ನೀಡಿದ್ದಾರೆ ಕವಿರಾಜ್ ಅವರು, ಹಾಗೆ ಸಂಗೀತ ಸಂಯೋಜನೆ ಗುರು ಕಿರಣ್.

ಆಗಿದೆ 9:44:54 ಅರಮನೆ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಈ ಚಿತ್ರದಲ್ಲಿರುವ ಎಲ್ಲ ಗೀತೆಗಳು ಅಷ್ಟೇ ತುಂಬಾನೇ ಅದ್ಭುತವಾಗಿದೆ, ಮನಸ್ಸಿಗೆ ಹತ್ತಿರವಾಗುವಂತಹ ಗೀತೆಗಳನ್ನು ನೀಡಿದ್ದಾರೆ ಗುರುಕಿರಣ್ ಅವರು ಅಂತ ಹೇಳ್ತಾ ಸಂದೇಶಗಳು ಬಂದಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂದರೆ ದೇವಾನಂದ್ ಅವರು ಇಟ್ಕಿ ಶಿವಮೊಗ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಕುಟುಂಬ ಸಮೇತರಾಗಿ ಶೃಂಗೇರಿ ಹೊರನಾಡಿಗೆ ಹೋಗಿದ್ವಿ. ಸುಂದರವಾದಂತಹ ಪರಿಸರ, ಅನ್ನಪೂರ್ಣ ದೇವಿಯ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹೌದು.

ಆಗಲೇ ಹೇಳಿದ ಹಾಗೆ ದೇವಸ್ಥಾನದಲ್ಲಿ ಸಿಗುವಂಥ ನೆಮ್ಮದಿ ಮತ್ತೆಲ್ಲೂ ಸಿಗೋದಿಲ್ಲ. ಅಷ್ಟು ಅದ್ಭುತವಾದ ನೆಮ್ಮದಿ ಖುಷಿ ಸಿಗುತ್ತೆ ಖಂಡಿತ. ಅದಂತೂ ಶೃಂಗೇರಿ ಹೊರನಾಡು ಅಂತೂ ಅದ್ಭುತವಾದಂತಹ ಜಾಗ ಅಂತಲೇ ಹೇಳ್ತಾ, ಕಲಬುರಗಿಯಿಂದ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಕೂಡ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಈ ವರ್ಷ ಜಗತ್ತಿನ ಅದ್ಭುತ ಕಟ್ಟಡವಾದ ಪ್ರಸಿದ್ಧವಾದ ಕಲಬುರಗಿಯ ಭೂತವಿಹಾರ ಕಳೆದ ತಿಂಗಳು ಅಲ್ಲಿಗೆ ನಾನು ಭೇಟಿ ಮಾಡಿದ್ದೆ. ಅಲ್ಲಿನ ವಿಹಾರದ ವಿನ್ಯಾಸ ಹಾಗೂ ಬುದ್ಧನ ಹೂನಗಿಯ ಪ್ರತಿಮೆ ನೋಡಿ ತುಂಬಾ ಖುಷಿಯಾಯಿತು. ಬುದ್ಧನ ಶಾಂತಿ ಕರುಣೆ ಪ್ರಜ್ಞೆ ಕರುಣಾಪ್ರಜ್ಞೆ ಪಂಚಶೀಲ ತತ್ವಗಳು ಕಣ್ಣಿಗೆ ಕಟ್ಟಿದವು. ಕೆಲ ಕ್ಷಣ ನಾನು ಮೌನಕ್ಕೆ ಶರಣಾದೆ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳೋದು, ಖಂಡಿತ ಇದಕ್ಕೆ ಪದಗಳೇ ಬರ್ತಾ ಇಲ್ಲ. ನಾವು ಕೂಡ ಮೌನದಿಂದ ಅದನ್ನು ಆಸ್ವಾದಿಸಬೇಕು ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಇತ್ತೀಚೆಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಬೆಂಗಳೂರಿಂದ ಸುಬ್ರಹ್ಮಣ್ಯ ರೋಡ್ಗೆ ರೈಲ್ನಲ್ಲಿ ಹೋಗಿದ್ವಿ. ಈ ರೈಲು ಹಾಸನ ಸಕಲೇಶ್ಪುರ ಮಾರ್ಗವಾಗಿ ಹೋಗುತ್ತೆ. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೋಡ್ವರೆಗೂ ಒಟ್ಟು 57 ಸುರಂಗ ಮಾರ್ಗ ದಾಟಿ ಹೋಗಬೇಕು. ಒಂದು ರೋಮಾಂಚನಕಾರಿ ಅನುಭವ ಹಾಗೂ ನೈಸರ್ಗಿಕ ದೃಶ್ಯ ಮನಮೋಹಕ, ಅದರಲ್ಲೂ ವಿಡಿಯೋ ನಮ್ಮ ಗ್ಲಾಸ್ ಕೋಚ್ ಇನ್ನೂ ಉತ್ತಮ ಅಂತ ಹೇಳಿ ನಮಗೆ ತುಂಬಾ ಖುಷಿ ಕೊಡ್ತು ಈ ಟ್ರಿಪ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಕೆಲವೊಂದು ಸತಿ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಟ್ರೈನಲ್ಲಿ ಸಿಗೋ ಖುಷಿ ಇದೆಯಲ್ಲ, ಅದು ಬೇರೆಯೇ ರೀತಿ ಖುಷಿ ಅಂತ ಹೇಳ್ಬೋದು. ಅದರಲ್ಲೂ ಇಂತಹ ಇವರು ತಿಳಿಸಿರೋ ಹಾಗೆ 57 ಸುರಂಗ ಮಾರ್ಗದ ಈ ದಾರಿ ನಾನು ಕೂಡ ಕೇಳಿದ್ದೀನಿ, ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ. ಖಂಡಿತ ಎಲ್ಲರೂ ಒಮ್ಮೆ ಭೇಟಿ ನೀಡಬೇಕು. ಹಾಗೆ ಫ್ಯಾಮಿಲಿ ಒಟ್ಟಿಗೆ ಕೂತು ಮಜಾ ಮಾಡ್ತಾ ಖುಷಿ ಖುಷಿಯಿಂದ ಕಾಲ ಕಳೀತಾ ನೈಸರ್ಗಿಕವಾಗಿ ನಮ್ಮನ್ನು ನಾವು ಅಲ್ಲಿ ಇದ್ದು ಖುಷಿ ಪಡೋದಿದೆಯಲ್ಲ, ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ರವೀಂದ್ರ ಆರುಹಿಯವರು ಹೆಮ್ಮಿಗೆಪುರ ಇಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಮತ್ತೊಬ್ಬರು ನಾವು ಟ್ರಿಪ್ ಹೋಗಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಡಮ್ ಫ್ರೈಡೇ ಟಿ ನರಸೀಪುರ ತಿರುಮಕುಳು ಹೋಗಿದ್ವಿ, ತುಂಬಾ ಅದ್ಭುತವಾಗಿತ್ತು ಅಂತ ಹೇಳಿ ಖುಷಿ ಕೊಡ್ತು ಅಂತ ಹೇಳಿ ಅರುಣ ಮೈತ್ರಿ ಅವರು ಜಿ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಿರುಮಕುಳು ಅಷ್ಟೇ ತುಂಬ ಅದ್ಭುತವಾದಂತಹ ಜಾಗ. ಟಿ ನರಸೀಪುರ ಆಗಿರ್ಬೋದು, ತಲಕಾಡಾಗಿರ್ಬೋದು, ಎಲ್ಲವೂ ಏನು ಹೇಳ್ಬೋದು, ತುಂಬಾ ಅದ್ಭುತವಾದಂತಹ ಜಾಗಗಳಿವೆ ಅಲ್ಲಿ. ದೇವಸ್ಥಾನಗಳಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಎಲ್ಲವೂ ಅದ್ಭುತವಾಗಿದೆ. ಅಲ್ಲಿಗೆ ಪ್ಲ್ಯಾನ್ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟು ಮತ್ತೆ ಅವರು ಹೇಳ್ತಾ ಇದ್ದಾರೆ, ನೆಕ್ಸ್ಟು ಕಾಮಾಖ್ಯ ಅಸ್ಸಾಂ ಈ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೋಗಿ ಬನ್ನಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ. ಹಾಗೆ ರಾಮರತ್ನ ಅವರು ರಾಜೇಶ್ವರಿ ನಗರ್ ಇಲ್ಲಿಂದ ಸಂದೇಶವನ್ನು ಕಳಿಸಿ ತಮಗಾಗಿ ಒಂದು ಗೀತೆಯನ್ನು ಪ್ಲೇ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ಕಾರ, ಇತ್ತೀಚೆಗೆ ನಾನು ಅಮರಾವತಿಗೆ ಹೋಗಿದ್ದೆ, ಸ್ವರ್ಗ ಇದ್ದ ಹಾಗೆ ಇತ್ತು, ತುಂಬಾ ಖುಷಿ ಕೊಡ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸುಗುಣ ಎಸ್ಕಟ್ಟೆ ಅವರು, ತುಂಬಾ ಖುಷಿ ಆಯಿತು ನಿಮ್ಮ ಮಾತನ್ನು ಕೇಳಿ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಜಯ್, ಲೀಲಾ, ಯತೀಶ್, ಲಿಖಿತಾ, ಗಣೇಶ್, ಪೂರ್ವಿಕಾ, ವಿಸ್ಮಯ ಇವರು ರಾಜಾಜಿನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿ. ಯಾರಿದು ನಿಮ್ಗೆ, ದಯವಿಟ್ಟು ನಿಮ್ಮ ಹೆಸರು ನನಗೆ ಸಂದೇಶವನ್ನು ಕಳಿಸಿ, ಇಲ್ಲಾಂದರೆ ಓದೋದಕ್ಕೂ ನನಗೂ ಕಷ್ಟ ಆಗುತ್ತೆ. ನಿಮ್ಮ ಹೆಸರು ಇಲ್ಲದೆ ಬರೀ ನಿಮ್ಮ ಹಾಡನ್ನು ತಪ್ಪಿಸಾದರೆ ಹೇಗೆ, ನಿಮ್ಮ ಹೆಸರು ಬೇಕಲ್ವಾ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಬಸವರಾಜ್ ಅವರು ಸಿರ್ಗುಪ್ಪ ತಾಲೂಕಿನ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ತಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡೋದಕ್ಕೆ. ಹಾಗೆ ನಾಗೇಂದ್ರ ತಾವರಿಕೆ ಅವರು ಕೂಡ ಸಂದೇಶವನ್ನು ನಮಗಾಗಿ ಒಂದು ಒಳ್ಳೆ ಗೀತೆ ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಪ್ರಸಾರ ಆಗ್ತಾ ಇದೆ. ಹಾಗೆ ಶುಭೋದಯ ಅಂತ ಹೇಳಿ ತಮಗಾಗಿ ಗೀತೆಯನ್ನು ಕೇಳಿರೋರು ಶರತ್ ಪದ್ಮಜ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ತಮಗಾಗಿ ಹಾಡನ್ನು ಕೇಳಿರೋರು ನುಂಕಪ್ಪ ಕಾಂಬಳಿ ಅವರು ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಧೋಳ್ ತಾಲೂಕಿಂದ ನಮಗೆ ಸಂದೇಶವನ್ನು ಕಳಿಸಿರೋರು ಕೃಷ್ಣಾಬಾಯಿ ಅವರು, ಸಿಂಧು, ಪ್ರಿಯಾಂಕಾ, ಪವನ, ಪಲ್ಲವಿ ಇವರು ಕೂಡ ತಮಗಾಗಿ ಗೀತೆಯನ್ನು ಕೇಳಿದ್ದಾರೆ. ಹಾಗೆ ವಾಮದೇವ ಇವರು ಕೂಡ ವಾಮದೇವ ಪೂಜಾ ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಚ್ ಪಿ ಜಯರಾಮ್, ಪ್ರಶಾಂತಿ ಜಯರಾಮ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯೋಗೇಶ್ ಅವರು ಚಾಮರಾಜನಗರದಿಂದ ಹಿರಿಯೂರಿನಿಂದ ನಮಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹರ್ಷಪ್ರಿಯ, ವಿಶಾಲಸುತಾ ಇವರು ಕೂಡ, ಗಗನ್ ರಾಜ್ಕುಮಾರ್ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹಿರಿಯೂರಿನಿಂದ. ಹಾಗೆ ಬೆಳಗಾವಿನಿಂದ ಸಂದೇಶವನ್ನು ಕಳಿಸಿರೋರು ರಾಜು, ಪ್ರತೀಕ್ಷಾ, ಅನುರಾಧ, ಕೋಮಲ್, ಶ್ರುತಿಕಾ ಇವರು ಕೂಡ ಸಂದೇಶವನ್ನು ಕಳಿಸ್ತಿದ್ದಾರೆ. ಹಾಗೆ ಮಂಡ್ಯದಿಂದ ನಮಗೆ ಸಂದೇಶವನ್ನು ಕಳಿಸಿರೋರು ನಂದಾದೀಪ, ರಂಜಿತಾ, ದರ್ಶಿನಿ, ಸರಸ್ವತಮ್ಮ ಇವರು ಕೂಡ ತಮಗಾಗಿ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಿಂಧನೂರು ಸುರೇಶ್ ಅವರು, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಹಾಗೆ ಮಧುಮತಿ ಕರ್ಮಡಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ
ಎಂ ಹಿರಿಮಠವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋ

ಸಂದೇಶವನ್ನು ಕಳಿಸಿ ಹೇಳ್ತಾರೆ. ದಯವಿಟ್ಟು ನಿಮ್ಮ ಹೆಸರಿನೊಂದಿಗೆ ನಮಗೆ ಸಂದೇಶವನ್ನು ಕಳಿಸಿ. ನಾನು ಹೆಸರನ್ನು ಹುಡುಕ್ತಾ ಇದ್ದೀನಿ, ಎಲ್ಲಿ ಹೆಸರೇ ಕಾಣಿಸ್ತಾ ಇಲ್ಲ, ಹೆಸರೇ ಕಾಣಿಸ್ತಾ ಇಲ್ಲ ಅಂತ ಹೆಸರನ್ನು ಹುಡುಕೋ ರೀತಿ ಆಗಬಾರ್ದು. ಖಂಡಿತ ನಿಮ್ಮ ಹೆಸರು ಊರಿನೊಂದಿಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಯಾರಿದು ಸಂದೇಶವನ್ನು ಕಳಿಸಿರೋರು. ಇನ್ನೂ ಸಾಕಷ್ಟು ಸಂದೇಶಗಳು ನನ್ನನ್ನು ಬಂದು ತಲುಪಿದೆ. ಎಲ್ಲ ಸಂದೇಶಗಳನ್ನು ಓದೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಪ್ರಾಣೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿ ತಮ್ಮ ನೆಚ್ಚಿನ ಗೀತೆಯನ್ನು ಹಾಕಿ ಅಂತ ಹೇಳಿದ್ದಾರೆ. ಹಾಗೆ ಹಾಯ್ ಮೇಡಮ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಕಾಂತರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಬೈಕ್ ಟ್ರಿಪ್ ಹೋಗಿದ್ವಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಕಡೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಹಾಯ್ ಮೇಡಮ್, ವೆರಿ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ, ನಾವು ಟ್ರೈನ್ನಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ, ದಾರಿ ತುಂಬನೇ ಚೆನ್ನಾಗಿತ್ತು ಅಂತ ಹೇಳಿ ರೇಣುಕಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿರೋರು ಸತೀಶ್ ಗೌಡರು ಅರಕಲ್ಗೂಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂತು, ನಿಮ್ಮೆಲ್ಲ ಸಂದೇಶಗಳು ಕೂಡ ತುಂಬಾ ಅದ್ಭುತವಾಗಿತ್ತು. ಎಲ್ಲರೂ ತಮ್ಮ ತಮ್ಮ ನೆಚ್ಚಿನ ಟ್ರಿಪ್ಪನ್ನು ನನಗೆ ತಮ್ಮ ಅನುಭವವನ್ನು ನನ್ನೊಂದಿಗೆ ಹಂಚಿಕೊಂಡಿದ್ರಿ, ತುಂಬ ಖುಷಿಯಾಯಿತು ಕೇಳಿ ಅಂತ ಹೇಳ್ತಾ ನಿಮಗಾಗಿ ಗೀತೆ ಬರ್ತಾ ಇದ್ದೀವಿ. ಬಾಬಾ ಬಾಮೇದ ಚಿತ್ರದಿಂದ ಸೋನು ನಿಗಮ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಸಾಹಿತ್ಯ ಹಾಗೆ ಸಂಗೀತವನ್ನು ನೀಡಿದ್ದಾರೆ. ತಪ್ಪದೆ ಟ್ಯೂನ್ ಮಾಡಿ, ಇದು ನಿಮ್ಮೆಲ್ಲರ ನೆಚ್ಚಿನ FM ರೈನ್ಬೋ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 9:58:22 ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಹಾಡುಗಳು, ಮಾಹಿತಿಗಳು, ಎಲ್ಲರ ಅನುಭವಗಳು ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮ ಸಿನಿ ಚಿಟಿಯಲ್ಲಿ ಭೇಟಿ ಆಗೋಣ ಅಂತ ಹೇಳಿದ ಎಲ್ಲರೂ ತಪ್ಪದೇ ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:35 ಕೇಳ್ತಾ ಇದ್ದೀರಾ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲು. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸಿನಿ ಚಿಟಿ ಕಾರ್ಯಕ್ರಮಕ್ಕೆ ನಮ್ಮ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ವೆರಿ ವೆರಿ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ನಾನು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳ ಕುರಿತು ಮಾತುಕತೆ, ಸೊಗಸಾದ ಗೀತೆಗಳು ನಿಮ್ಮ ಜೊತೆಯಾಗುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ. ಹಾಗೆ ಯಾವಾಗಲೂ ನಾವು ಸೆಪ್ಟೆಂಬರ್ 4 ಭಾನುವಾರ ಅಂದರೆ ಇವತ್ತು ಡಾಟರ್ಸ್ ಡೇ ಅಂತ ಆಚರಿಸ್ತೀವಿ. ಅಪ್ಪ ಮಗಳ ಬಾಂಧವ್ಯ, ಈ ಬಾಂಧವ್ಯನೇ ಎಷ್ಟು ಸೊಗಸು ಅಲ್ವಾ. ಇಂತಹ ಬಾಂಧವ್ಯವನ್ನು ತೆರೆ ಮೇಲೆ ತುಂಬಾ ಅದ್ಭುತವಾಗಿ ತೋರಿಸಿದಂತಹ ಕೆಲವು ಸಿನಿಮಾಗಳಿವೆ. ಅಂತಹ ಸಿನಿಮಾಗಳ ಕುರಿತು ಮಾತಾಡ್ತಾ ಸಾಗೋಣ ಇಂದಿನ ಸಿನಿ ಸಿಟಿ ಕಾರ್ಯಕ್ರಮದಲ್ಲಿ. ತಪ್ಪದೆ ಟ್ಯೂ ಮಾಡಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬೆಲ್ಲನ ಅಂತ ಹೇಳ್ತಾ ಸೊಗಸಾದ ಗೀತೆ ಶಿವರಾಜ್ ಕುಮಾರ್ ಇವರ ದನಿಯಲ್ಲಿ ಮೂಡಿ ಬರ್ತಾ ಇದೆ. ಹಾಗೆ ಸಾಹಿತ್ಯ ಹಾಗೂ ಸಂಗೀತವನ್ನ ನೀಡಿದ್ದಾರೆ ಹಂಸಲೇಖ. ಅಣ್ಣಮಾಂಚಿತದಿಂದ ಈ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ತಪ್ಪದೆ ಟ್ಯೂನ್ ಮಾಡಿ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ.

ಇಂತಹ ಸೊಗಸಾದ ಗೀತೆ ಅಲ್ವಾ. ಬೆಂಗಳೂರಿಂದ ಏನು ತಂದೆ ಅಂದರೆ ಪ್ರೀತಿನ ಹೊತ್ತು ತಂದೆ. ಇನ್ನೇನು ಬೇಕು ನನಗೆ, ಇಷ್ಟು ಮುದ್ದಾದ ಬಾಂಧವ್ಯ. ಇವತ್ತು ಮಗಳ ದಿನ ಅಂದರೆ ಡಾಟರ್ಸ್ ಡೇ ಅಂತ ಹೇಳ್ತೀವಿ, ಆದರೆ ಏನಪ್ಪ ಇದು, ತಂದೆ ಮಗಳ ಬಗ್ಗೆನೇ ಮಾತಾಡ್ತಿದ್ದೀನಿ ಅನ್ಕೋತೀರಾ? ತಂದೆ ಮಗಳ ಬಾಂಧವ್ಯನೇ ಹಾಗೆ ಅಲ್ವಾ. ಅದರಲ್ಲೂ ಹೆಣ್ಣು ಮಕ್ಕಳು ಅಂದರೆ ಅಪ್ಪನಿಗಾಗಿ ಜೀವವನ್ನೇ ಬಿಡ್ತಾರೆ. ತನ್ನ ಅಪ್ಪ ತನ್ನ ಹೀರೋ ಅಂತ ಹೇಳಿ ಬದುಕುವಂಥ ಹೆಣ್ಮಕ್ಕಳು ಎಷ್ಟು ಮುದ್ದು ಅಲ್ವಾ. ಆ ಬಾಂಧವ್ಯವನ್ನು ತುಂಬಾ ಅದ್ಭುತವಾಗಿ ಕೆಲವು ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ಅಂಥ ಸಿನಿಮಾ ನಿಮಗೂ ಯಾವುದಾದ್ರೂ ನೆನಪಾಗ್ತಿದೆಯಾ ಖಂಡಿತ ನನಗೆ ಮೆಸೇಜ್ ಮಾಡಿ. ಆದರೆ ನೆನಪಾಗ್ತಿದೆ ಅಂದರೆ ನನಗೆ ಫಸ್ಟ್ ನೆನಪಾಗೋದು ಯಾವುದು ಗೊತ್ತಾ? ಅದು ನಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ದೇವತಾ ಮನುಷ್ಯ ಚಿತ್ರ. ಅದರಲ್ಲಿರುವಂಥ ಹಾಡು ಎಷ್ಟು ಸೊಗಸಾಗಿದೆ ಅಲ್ವಾ. ಜೀವನದಲ್ಲಿ ಎಲ್ಲ ಬೇಡ ಅಂತ ಕೂತು ನನಗೇನು ಬೇಡ ಅಂತ ಅಂದ್ಕೊಂಡಾಗ ಆಸರಿಯಾಗಿ ಬಂದ ಮಗುವಿಗೆ ತನ್ನ ಜೀವನವನ್ನೇ ಅರ್ಪಿಸಿ ಮಗಳಿಗೋಸ್ಕರ ಬದುಕಿದ ಅದ್ಭುತವಾದಂತಹ ಕತೆ ಅಂದರೆ ಅದು ದೇವತಾ ಮನುಷ್ಯ. ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ, ಮುಕ್ತ ಪುಟ್ಟ ಹುಡುಗಿಯಾಗಿ ನಟಿಸಿರುವಂಥ ಸುಧಾರಾಣಿಯವರ ಅಭಿನಯ, ಎಲ್ಲವೂ ನಮ್ಮ ಮನವನ್ನು ಮುಟ್ಟತ್ತೆ. ಹಾಗೆ ಎಲ್ಲರಿಗೂ ಇನ್ನೂ ಎವರ್ ಗ್ರೀನ್ ಹಾಡು ಅಂತ ಅನ್ನಿಸ್ಕೊಳುತ್ತೆ. ಈ ಹಾಡನ್ನು ಕೇಳೋಣ. ಹಾಗೆ ನಿಮಗೂ ಯಾವುದಾದ್ರೂ ಹಾಡು ನೆನಪಾಗಿದ್ರೆ ಖಂಡಿತ ತಿಳಿಸಿ, ನಾನು ಅದನ್ನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ ಬೌ ಕನ್ನಡ ಗಮನಬೆಲ್ಲು ದೇವತಾ ಮನುಷ್ಯ ಚಿತ್ರದಿಂದ ಈ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಉದಯ ಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ, ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ, ಇಷ್ಟು ನಿಜವಾದ ಮಾತು ಅಲ್ವಾ? ಈ ಹಾಡಂತೂ ಎಲ್ಲರಿಗೂ ಇಷ್ಟವಾದಂತಹ ಗೀತೆ ಆಗಿತ್ತು. ಚೌಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಮಯ ಆಗಿದೆ 10:19:41. ಈ ರೀತಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಹೋಗ್ಬೇಕಾದ್ರೆ ನಮಗೆ ನೆನಪಾಗೋ ಮತ್ತೊಂದು ಸಿನಿಮಾ ಅಂದ್ರೆ ಯಾವುದು ಅಂತ ಕೇಳ್ತೀರಾ? ಅದು ಪ್ರಕಾಶ್ ರಾಜ್ ಅವರ ಅಭಿನಯದ ಅದ್ಭುತವಾದಂತಹ ಸಿನಿಮಾ ನಾನು ನನ್ನ ಕನಸು. ಈ ಚಿತ್ರ ಮಗು ಹುಡ್ತಾಗ್ಲಿ ಒಬ್ಬ ತಂದೆ ಕೂಡ ಹುಡ್ತಾನೆ. ಆ ಪುಟ್ಟ ಮಗುವಿನ ಜೊತೆಗೆ ಆ ಪುಟ್ಟ ಮಗುವಿನ ಮನಸ್ಸಿನ ತಂದೆ. ಇಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಅಲ್ವಾ ಪ್ರಕಾಶ್ ರಾಜ್ ಅವರು? ಹಾಗೆ ಹೇಳಕ್ ನೋಡಿದ್ರೆ ನಟಿಸಿದ್ದಾರೆ ಅಂತಲೇ ಅನ್ಸೋದಿಲ್ಲ. ಒಬ್ಬ ಮುಕ್ತ ಮನಸ್ಸಿನ ತಂದೆಯನ್ನು ನಾವು ತೆರೆ ಮೇಲೆ ನೋಡ್ತಾ ಇದ್ದೀವೇನೋ ಅನ್ನುವಷ್ಟು ಅದ್ಭುತವಾಗಿತ್ತು ಆ ಸಿನಿಮಾ. ಮಗಳ ಜೊತೆಗೆ ಆ ತಂದೆ ಕೂಡ ಬೆಳೀತಾ ಹೋಗ್ತಾನೆ. ಆದರೆ ತಂದೆ ಮನಸ್ಸಲ್ಲಿ ಏನಿರುತ್ತೆ, ನನ್ನ ಮಗು ಇನ್ನು ಪುಟ್ಟ ಮಗು ಅಂತ ರಕ್ಷಣೆ ಮಾಡೋಕ್ಕೆ ಹೋದಂಥ ಮುಕ್ತ ಮನಸ್ಸಿನ ಅಪ್ಪನ ಪಾತ್ರದಲ್ಲಿ ಕಾಣಿಸಿಕೊಂಡ ಪ್ರಕಾಶ್ ರಾಜ್ ಅವರು, ಹಾಗೆ ಮಗಳ ಪಾತ್ರದಲ್ಲಿ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಮಾಡಿದ ಅಮೂಲ್ಯ ಅವರು, ಎರಡೂ ಕೂಡ ಅದ್ಭುತವಾದಂತಹ ಕ್ಯಾರೆಕ್ಟರ್ಸ್. ಈ ಚಿತ್ರ ಯಾರಿಗೂ ಇಷ್ಟ ಆಗಲಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಅದ್ಭುತವಾಗಿದೆ. ಒಂದೊಂದು ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು ಅಥವಾ ಆ ಭಾವನೆಗಳಾಗಿರ್ಬೋದು, ಮೆಚ್ಯೂರ್ಡ್ ಆ್ಯಕ್ಟಿಂಗ್, ಸಿತಾರಾ ಅವರ ಒಂದು ಅಮ್ಮ

ಆಗಿ ಕಾಣಿಸಿಕೊಂಡಂತಹ ಮೆಚ್ಯೂರ್ಡ್ ಆಕ್ಟಿಂಗ್ ಆಗಿರ್ಬೋದು, ಮುಕ್ತ ತಂದೆಯಾಗಿ ಕಾಣಿಸಿಕೊಂಡಂತಹ ಪ್ರಕಾಶ್ ರಾಜ್ ಅವರ ನಟನೆ ಆಗಿರ್ಬೋದು, ಅಮೂಲ್ಯ ಅವರ ನಟನೆ ಆಗಿರ್ಬೋದು, ಎರಡೂ ಕೂಡ ಎಲ್ಲವೂ ಕೂಡ ಬ್ಲೆಂಡ್ ಆಗಿ ತುಂಬಾ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿತ್ತು. ಹಾಗೆ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ನಿಮಗೂ ಯಾವುದಾದ್ರೂ ಇದೇ ರೀತಿ ಸಿನಿಮಾ ನೆನಪಿಗೆ ಬರ್ತಾ ಇದೆಯಾ, ಖಂಡಿತ ನನ್ನೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಅದೇ ಚಿತ್ರಲಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹಾಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

0: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:36:50. ಸಂದೇಶಗಳು ಬಂದು ನನ್ನನ್ನು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀನಿ ಅಂತ ನೋಡೋದಾದ್ರೆ, ಭಾನುವಾರದ ಶುಭೋದಯಗಳು ಮೇಡಮ್, ಹ್ಯಾಪಿ ಸಂಡೇ, ಗೀತೆಗಳೆಲ್ಲ ತುಂಬ ಇಷ್ಟವಾಗ್ತಾ ಇದೆ ಅಂತ ಹೇಳಿ ಸುಧಾ ಬೋದಿಹಾಳ್ ಅವರು ನನಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪುಟ್ಟ ಪುಟ್ಟ ಕೈ, ನಾನು ನನ್ನ ಕನಸು ಚಿತ್ರದ ಹಾಡು ನನಗೆ ಬಹಳನೇ ಇಷ್ಟ ಅಂತ ಹೇಳಿ ಲತಾ ದಿನೇಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಈ ಹಾಡು ಪ್ಲೇ ಆಗಿದೆ, ನಿಮಗೆಲ್ಲ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಹಾಗೆ ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ವಿಕ್ಟರಿ 2 Rambo 2 ಈ ಚಿತ್ರದ ಹಾಡು ನನಗೆ ತುಂಬಾ ಇಷ್ಟ, ಬಿಟ್ಟು ಹೋಗಬೇಡ ಈ ಚಿತ್ರದ ಗೀತೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಐಶ್ವರ್ಯ ಅವರು ಸೋಲಾಪುರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತಂದೆ ಮಗಳ ಬಾಂಧವ್ಯದ ಚಲನಚಿತ್ರ ಚೌಕಾ ಚಲನಚಿತ್ರ ಇದು ಇಷ್ಟ ಅಂತ ಹೇಳಿ ಯೋಗೇಶ್ ಸಿ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಮಕ್ಕಳ ದಿನದ ಶುಭಾಶಯಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೂ ಕೂಡ ತುಂಬಾ ಶುಭಾಶಯಗಳು, ತುಂಬಾ ಖುಷಿಯಾಯಿತು ಅಂತ ಹೇಳಿ ನನ್ನ ಅಪ್ಪ ನನ್ನ ಜೀವನದ ದೇವತಾ ಮನುಷ್ಯ ಅಪ್ಪ ಐ ಲವ್ ಯು ಪಾ ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಮಾ ಅವರು ಸಾನ್ವಿ ಹೊಸನಗರದಿಂದ. ಈಗಾಗಲೇ ಪ್ಲೇ ಆಗಿದೆ ಈ ಹಾಡು, ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಅವರಪ್ಪ ಅಂದರೆ ತುಂಬಾ ಪ್ರೀತಿ, ಹಾಗೆ ಅವರ ಹೀರೋ ಅಂತಲೇ ಹೇಳಬಹುದು. ಮತ್ತೊಬ್ಬರು ನಮಗಾಗಿ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಗೆ ನೀವೆಲ್ಲ ಪ್ಲೇ ಮಾಡಿದ್ರಲ್ಲ ಅದೆಲ್ಲ ಎವರ್ ಗ್ರೀನ್ ಹಿಟ್ಸೇ, ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಗೌಡರು ಅರ್ಕಲ್ಗೂಡಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲ ಅಮೋಘವಾಗಿದೆ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿಯವರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮೇಡಮ್, ನನಗೆ ಮನೆ ಮಗಳು ಚಿತ್ರದ ರಾಧಿಕಾ ಅವರ ಸೀಮಂತ ಮಾಡೋ ಶಾಸ್ತ್ರದ ಸೀನ್ ತುಂಬಾ ಇಷ್ಟ ಅಂತ ಹೇಳಿ ಅರುಣಾ ಮೈತ್ರಿಯವರು ಜೆ ಸಿ ನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಾಡುಗಳೆಲ್ಲ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿರೋರು ಸೋಮಶೇಖರ್ ಅವರು ಪಿಲಿಗುಂಡದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಹಾಂತೇಶ್ ಅವರು ಗಡವಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಂದೆ ಮಕ್ಕಳ ಪ್ರೀತಿ ಕಾಳಜಿ ಈ ಹಾಡಿನಲ್ಲಿ ಕೇಳ್ಬೋದು. ನಮಗೆ ವಿಕ್ಟ್ರಿ 2 ಹಾಡಂದರೆ ತುಂಬಾ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಹಾಡು ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೌದು, ಕೆಲವು ಹಾಡುಗಳೇ ಅಷ್ಟೇ, ಹಾಡುಗಳಾಗಿರ್ಬೋದು ಸಿನಿಮಾಗಳಾಗಿರ್ಬೋದು ಎಷ್ಟು ಅದ್ಭುತವಾಗಿರ್ತವೆ ಅಂದರೆ ನೋಡ್ತಾ ಇದ್ರೆ ನಮ್ಮ ಕಣ್ಣಂಚಲ್ಲಿ ನೀರು ಬಂದಿರುತ್ತೆ. ಹಾಗೆ ನಮಗೆ ಗೊತ್ತಿಲ್ಲದೆ ಏನೋ ಒಂಥರ ಖುಷಿಯಾಗಿರುತ್ತೆ ಕೆಲವೊಂದು ಸರಿ. ಈ ಥರ ಎಷ್ಟು ಅದ್ಭುತವಾಗಿ ನಮಗೆ ಚಿತ್ರಗಳನ್ನು ನೀಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ನಾವು ಖುಷಿ ಪಡಬೇಕು ಅಂತ ಹೇಳ್ತಾ ಪುಟ್ಟ ಪುಟ್ಟ ಕೈ ಈ ಹಾಡು ನನಗೆ ತುಂಬ ಇಷ್ಟ ಅಂತ ಅನುಷ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು, ಎಲ್ಲ ಸಾಂಗ್ಸು ತುಂಬ ಸೂಪರ್ ಆಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೂ ಕೂಡ ಅಂತಾರಾಷ್ಟ್ರೀಯ ಮಕ್ಕಳ ದಿನ ಶುಭಾಶಯಗಳು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿರೋರು ಗೀತಾ ಅವರು ಬಳ್ಳಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಶುಭಾಶಯಗಳು. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಸಂದೇಶಗಳು ನಮಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೆ ನಿಮಗೂ ಕೂಡ ಯಾವುದಾದ್ರೂ ಸಿನಿಮಾ ನೆನಪಾಗಿದ್ದರೆ ಖಂಡಿತ ನನ್ನೊಂದಿಗೆ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ಅನುಭವ ತುಂಬಾ ಖುಷಿ ಕೊಡ್ತಾ ಇದ್ರೆ ಅದನ್ನು ಕೂಡ ನನಗೆ ಹಂಚ್ಕೊಳ್ಳಿ. ನಿಮ್ಮ ಮೆಸೇಜ್ಗಳನ್ನು ಓಡೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ನಿಮ್ಮ ಆರ್ ಜಿ ಪ್ರಿಯಾಂಕಾ ಅಂತ ಹೇಳ್ತಾ ನಮ್ಮನ್ನು ಬರ್ಕೋತೇ ಇದೆಯಲ್ಲ 9408091013 ಅಂತ ಹೇಳ್ತಾ ಒಂದು ಸೊಗಸಾದ ಗೀತೆ ಜಗಮಲ್ಲಾ ಚಿತ್ರದಿಂದ ಸಿದ್ಧಾರ್ಥ್ ಬೆಳ್ಮನ್ನು ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಹೃದಯ ಶಿವ ಅವರು, ಹಾಗೆ ಸಂಗೀತ ಸಂಯೋಜನೆ ಎಮ್ ಆರ್ ಡಿ.

ಸ್ಟುಡಿಯೋದಲ್ಲಿ ಟೈಮ್ ಆಗಿದೆ 10:45. ನೀವು ಕೇಳ್ತಾ ಇದ್ದೀರಾ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಮನಬೆಲು ಸಿನಿ ಚಿಟಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದು ತಂದೆ ಮಗಳ ಬಾಂಧವ್ಯದ ಕುರಿತು ಮಾತಾಡ್ತಾ ಇದ್ವಿ, ಆ ಥರ ಬಂದಂತಹ ಸಿನಿಮಾಗಳ ಕುರಿತು ನಾವು ಮಾತಾಡ್ತಾ ಇದ್ವಿ. ಇಷ್ಟೆಲ್ಲ ಮಾತಾಡಿದ್ವಿ ಅಂದರೆ ನಾವು ಈ ಸಿನಿಮಾನ ಮರೆಯೋ ಹಾಗೆ ಇಲ್ಲ. ಯಾವ ಸಿನಿಮಾ ಇದು? ಇತ್ತೀಚೆಗಷ್ಟೇ ಬಂದಂತಹ ಲವ್ ಮಾಕ್ಟೇಲ್ 3. ಪ್ರೀತಿ ವಿಶ್ವಾಸ ಮದುವೆ ಬಂಧ ಅಂತ ಶುರುವಾದ ಕತೆ ಕೊನೆಗೆ ಬಂದು ನಿಲ್ಲೋದು ಪ್ರೀತಿಯ ಕಾಣಿಕೆಯಾದ ಮಗಳ ಮತ್ತು ತಂದೆಯ ಕಥೆಯಾಗಿ. ಇಷ್ಟು ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಲ್ವಾ ಕೃಷ್ಣ ಅವರು. ಆ ತಂದೆ ಮಗಳ ಬಾಂಧವ್ಯ ಇರ್ಬೋದು, ಆ ಇನ್ನೋಸೆನ್ಸ್ ಇರ್ಬೋದು, ಎಲ್ಲವೂ ಅದ್ಭುತವಾಗಿ ತೋರಿಸಿದ್ದಾರೆ. ಈ ಚಿತ್ರ ಎಲ್ಲರ ಮನಮುಟ್ಟು. ಹಾಗೆ ಚಿತ್ರಮಂದಿರದಿಂದ ಬಂದಾಗ ಎಲ್ಲರ ಕಣ್ಣಂಚಲ್ಲಿ ಒಂದು ತೊಟ್ಟು ನೀರಿತ್ತು ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಹಾಡುಗಳು ಅಷ್ಟೇ, ಅದರಲ್ಲೂ ಆ ಅಪ್ಪ ಮಗಳ ಹಾಡಂತೂ ಕೇಳೋದಕ್ಕೆ ಎಷ್ಟು ಸೊಗಸಾಗಿರುತ್ತೆ.

ಅಂದರೆ ಮತ್ತೆ ಮತ್ತೆ ಕೇಳಬೇಕು ಅನ್ನುವಷ್ಟು ಅದ್ಭುತವಾಗಿ ಈ ಹಾಡು ಮೂಡಿ ಬಂದಿದೆ. ಇದೇ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಅರುಣ್ ಕುಮಾರ್, ಹಾಗೆಯೇ ಸಂಗೀತ ಸಂಯೋಜನೆ ನಕುಲ್ ಅಭಯಂಕರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 10:50 ಆಗಿದೆ. ಕಾರ್ಯಕ್ರಮವನ್ನ ಮುಗಿಸುವಂತ ಹೊತ್ತು ಬಂದೇ ಬಿಡ್ತು. ಈ ತಂದೆ ಮಗಳ ಬಾಂಧವ್ಯದ ಕುರಿತು ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಲ್ವಾ. ಹಾಡುಗಳೆಲ್ಲ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ನಾನು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ. ಸದಾ ಮನೋರಂಜನೆಗಾಗಿ ಟ್ಯೂನ್ ಮಾಡಿರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಅಂತ ಹೇಳ್ತಾ ನಾನು ಸ್ಟುಡಿಯೋಯಿಂದ ಹೊರಡೋ ಟೈಮ್ ಆಯಿತು. ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಸದಾ ಟ್ಯೂನ್ ಮಾಡಿರಿ. ಇದು ನಿಮ್ಮೆಲ್ಲರ ನೆಚ್ಚಿನ ಎಫ್ಎಂ ರೈನ್ಬೋ.

ಆತ್ಮೀಯ ಕೇಳುಗರೆಲ್ಲರಿಗೂ ಶುಭ ಮುಂಜಾನೆ. ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ, ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ಮನ್ ಕಿ ಬಾತ್.

ಆಕಾಶವಾಣಿ ಸಮಯ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ

ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13ರಂದು ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11ರ ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ 0 ಟಾಲರೆನ್ಸ್ ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9-11ರ ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ ಅತಿ ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವು ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು ಆಗಸ್ಟ್ 15ರಂದು ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು
ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು

ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ sec.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ಐಡಿ ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ಐಡಿಯನ್ನು ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27 ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿಯವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿಯವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮ ಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿಯವರು ಕೂಡ IIT BHU ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1,000 ವರ್ಷಗಳ ಹಿಂದೆ ಅಂದರೆ 1026 ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026 ಗಜ್

ಅಗ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025 ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೇರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ 2 ಅಕ್ಟೋಬರ್ ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು
ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದರು.

ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರೆಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ, ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ ನಡೆದಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190 ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವು ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ದೇಶದ 100,000 ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ.

ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು ಸಾವಿರಾರು ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ, ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ ಗ್ರಾಮಗಳು ಮತ್ತು ಪಟ್ಟಣಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು ಇದರಲ್ಲಿ ಸ್ವಸಹಾಯ ಗುಂಪು

ಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಘಡ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡ ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ. ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷನ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ

0: ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002 ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000 ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರುಪ್ರಸಾರವಾಗಲಿದೆ.
2: ಆಕಾಶವಾಣಿ
3: ಶಂಸ್ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25 ರಾಜ್ಯಾದ್ಯಂತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದಿರಾ. ಸಮಯ ಆಗಿದೆ ಸರಿಯಾಗಿ 1:45. ಆತ್ಮೀಯರೇ, ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗಿರೋದು ನಾನು ನಿಮ್ಮ ಪ್ರೀತಿಯ ಆಜಿ ರೂಪ. ಸೊ ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಯಾವ ವಿಶೇಷವಾದಂತಹ ರುಚಿಯ ಕೊರತಾಗಿ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾಡಿಸ್ತಾ ಇದ್ದೀನಿ ಅಲ್ಲ, ಮಾಡಿಸ್ತಾ ಇದ್ದೀವಿ. ಯಾಕಂದ್ರೆ ನಾನು ಹೇಳೋದಿಲ್ಲ, ಮತ್ತೊಬ್ರು ನಮ್ಮ ಪ್ರೀತಿಯ ಶ್ರೋತೃಗಳು ನಿಮಗೆ ಇವತ್ತು ಒಂದು ವಿಶೇಷವಾದಂತಹ ರುಚಿಯನ್ನ ತೋರಿಸ್ತಾ ಇದ್ದಾರೆ. ಅವರು ಶಿಲ್ಪಾ ಮಂಜುನಾಥ್ ಅಂತ. ಅವರು ಒಂದು ವಿಶೇಷವಾದಂತಹ ಅಡುಗೆಯನ್ನ ನಿಮಗೆ ಹೇಳ್ಕೊಡ್ತಾರೆ, ಯಾವ ರೀತಿ ಮಾಡೋದು ಅಂತ. ಬಹುಶಃ ಅದು ಕೇಳಿದ ಮೇಲೆ ಅಂತಹ ವಿಶೇಷವಾದಂತಹ ಕಾಯಿಯನ್ನ ನೀವು ಹುಡ್ಕೊಂಡು ಹೋಗ್ಬೋದು. ಯಾವ ಒಂದು ಖಾದ್ಯ ಅದು, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಎಲ್ಲಿ ಹೋಗ್ಬೇಡಿ, ಕೇಳ್ತಾ ಇರಿ ಸ್ಟೇಟ್ಯೂ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಪ್ರೀತಿ ಪ್ರೀತಿ ಮಾತುಗಳ ಜೊತೆಗೆ ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಜೊತೆಗೆ ನಾವಿದ್ದೀವಿ. ಯಾರಿದ್ದಾರೆ ನಮ್ಮೊಟ್ಟಿಗೆ ಅಂತ ನೋಡೋಣ. ಹಲೋ
1: ಹಲೋ ಮೇಡಮ್,
0: ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಶಿಲ್ಪಾ ಮಂಜುನಾಥ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ.

0: ಸುಸ್ವಾಗತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಶಿಲ್ಪಾ, ಹೇಗಿದ್ದೀರಾ ನೀವು?
1: ಹಾ ಮೇಡಮ್, ನಾವು ಸೂಪರ್.
0: ಯಾಕೋ ಇನ್ನು ನಿದ್ದೆ ಗಣ್ಣಲ್ಲೇ ಇದ್ದೀರಾ ಅಂತ ಅನಿಸ್ತಾ ಇದೆ.
1: ಇಲ್ಲ ಸಂಗಲ.
0: ಓಹೋ, ಭಾನುವಾರ ಅಂತನಾ? ಏನ್ ತಿಂಡಿ ಮಾಡಿದ್ರಿ ಇವತ್ತು
1: ಮೇಡಮ್? ಪೊಂಗಲ್ ಮಾಡಿದ್ವಿ.
0: ಪೊಂಗಲ್ ಮಾಡಿದ್ರಾ?
1: ಹೌದು.
0: ಓಕೆ ಓಕೆ. ಭಾನುವಾರ ವಿಶೇಷ ಏನು ಇಲ್ವಾ? ಸಿಹಿ ಗಿಹಿ ಏನಿಲ್ಲ ಅಂತ
1: ಮೇಡಮ್? ಪೊಂಗಲ್.
0: ಸೊ ಪೊಂಗಲ್ ಜೊತೆಗೆ?
1: ಇಲ್ಲ ಮೇಡಮ್, ಏನು ಮಾಡಿಲ್ಲ, ಬರೀ ಪೊಂಗಲ್.
0: ಏನೋ ನಾನು ಬಂದ್ಬಿಡ್ತೀನಿ ಅಂತ ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ಕೊಳ್ತೀನಿ.
1: ಬನ್ನಿ ಬನ್ನಿ,
0: ಇರ್ಲಿ, ಪರವಾಗಿಲ್ಲ. ಸರಿ ಶಿಲ್ಪಾ ಅವರ, ಇವತ್ತು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಯಾವ ಒಂದು ವಿಶೇಷವಾದ ರುಚಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ?
1: ಮೇಡಮ್, ಒಂದು ಕರ್ಜಿಕಾಯಿ ಪಲ್ಯ ಮಾಡೋದು ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್.
0: ಕರ್ಜಿಕಾಯ? ನಾನೇನೋ ಕರ್ಜಿಕಾಯಿ ಕೇಳಿದ್ದೀನಪ್ಪ ಈ ಹಬ್ಬಗಳಲ್ಲಿ ತಿನ್ನುವಂತ ಕರ್ಜಿಕಾಯಿ.
1: ಇಲ್ಲ ಇಲ್ಲ, ಇದು ಒಂದು ಹಾಗಲ್ಕಾಯಿ, ಇದರಲ್ಲೇ ಬರುತ್ತೆ ಹಾಗಲ್ಕಾಯಿ ವೆರೈ, ಅದು ತುಂಬಾ ಚಿಕ್ಕದಾಗಿರತ್ತೆ ಮೇಡಮ್. ಇದ್ರ ಹೆಸರು ಕರ್ಜಿಕಾಯಿ ಅಂತ.
0: ಸೊ ಕರ್ಜಿಕಾಯಿ?
1: ಹೌದು ಹೌದು
0: ಹೌದು ಹೌದು, ನಾನು ಕೂಡ ಕೇಳಿದ್ದೀನಿ. ಕರ್ಜಿಕಾಯಿ ಅನ್ನೋದು ತುಂಬಾ ವೈಲ್ಡ್ ವೆರೈಟಿ ಅನ್ಸುತ್ತಲ್ಲ, ಕಾಡು ಜಾತಿ ತರಕಾರಿ ಇದು.
1: ಹೌದು ಹೌದು ಮೇಡಮ್, ಬಿಟರ್ ಗಾರ್ಡ್ ಹಾಗಲ್ಕಾಯಿ ಜಾತಿಲೇ ಬರುತ್ತೆ. ಆದ್ರೆ ಇದು ಮಳೆಗಾಲದಲ್ಲಿ ಸಿಗೋದು ಮೇಡಮ್, ಇದನ್ನೇನು ಬೆಳೆಯಲ್ಲ, ಇದು ಸಿಕ್ಕಾಗ ಉಪಯೋಗಿಸ್ಕೋಬೇಕು. ಇದರಲ್ಲಿ ತುಂಬಾ ಔಷಧಿ ಗುಣಗಳಿದೆ, ಹಂಗಾಗಿ ಇದನ್ನ ಸಿಕ್ಕಾಗ ಮಾತ್ರ ಬಿಡದೆ ತಿನ್ಬೇಕು ಮೇಡಮ್. ಇದು ನ್ಯಾಚುರಲ್ ಆಗಿ ಬೆಳೆಯುತ್ತೆ, ಇದರಲ್ಲಿ ತುಂಬಾ ಔಷಧಿ ಗುಣಗಳಿದೆ ಮೇಡಮ್.
0: ಕರ್ಜಿಕಾಯಿನ
1: ಕರ್ಜಿಕಾಯಿ ಮೇಡಮ್, ಇದು ತುಂಬಾ ಚಿಕ್ಕದಾಗೆ ಇರುತ್ತೆ. ಅದ ಆ ಕಡೆ ಈ ಕಡೆ ತೊಟ್ಟನ್ನ ತೆಗಿಬೇಕು, ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇದನ್ನ ಹುರಿಬೇಕು ಮೇಡಮ್. ಹುರಿದ್ಬಿಟ್ಟು ಸಪರೇಟ್ ಆಗಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಕಾಯಿ ಬೆಳ್ಳು ಮತ್ತೆ ಈರುಳ್ಳಿ ಹಾಕ್ಬೇಕು ಮೇಡಮ್. ಹಾಕಿ ಈಗ ಹುರಿದಿಟ್ಕೊಂಡಿರ್ತೀವಿ ಕರ್ಜಿಕಾಯಿ, ಇದನ್ನ ಹಾಕ್ಬೇಕು. ಇದನ್ನ ಹಾಕಿ ಇದಕ್ಕೆ ಖಾರಕ್ಕೆ ಖಾರ ಪುಡಿ ಹಾಕ್ಬೇಕು ಮೇಡಮ್. ಖಾರ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು ಒಂದ್ ಸ್ವಲ್ಪ. ಅದು ಇದು ಡ್ರೈ ಪಲ್ಯ ಇದ್ರೆ ಚಂದ, ಹಾಗಾಗಿ ಸ್ವಲ್ಪ ನೀರ್ ಹಾಕೋಬೇಕು.
0: ಸೊ ಹಾಗಲ್ಕಾಯಿ ಮಾಡೋ ರೀತಿನಲ್ಲೇ ಮಾಡೋದು ಇದು ಕರ್ಜಿಕಾಯಿ.
1: ಹೌದು ಹೌದು, ಅದ್ರ ಟೊಮೆಟೊ ಹಾಕ್ಬಾರ್ದು ಮೇಡಮ್, ಗ್ರೇವಿ ಬೇಕು ಅಂತ ಟೊಮೆಟೊ ಹಾಕಿದ್ರೆ ಅಂತ ಚೆನ್ನಾಗಿ ಟೇಸ್ಟ್ ಇರಂಗಿಲ್ಲ.
0: ಓಕೆ,
1: ಹಾಗಾಗಿ ಡ್ರೈ ಪಲ್ಯನೇ ಚಂದ,
0: ಡ್ರೈ ಪಲ್ಯ ಚಂದ. ಸೊ ಇಷ್ಟೇನಾ ಇದ್ರದ್ದು ಪ್ರೊಸೀಜರ್ ಕರ್ಜಿಕಾಯ್ದು
1: ಮೇಡಮ್? ಇದಕ್ಕೆ ಕಾಯಿ ತುರಿ ಹಾಕ್ಬೇಕು, ಕಾಯಿ ತುರಿ ಕೊತ್ತಂಬರಿ ಬೇಕೇ ಬೇಕು, ಮತ್ತೆ ಸ್ವಲ್ಪ ಕಹಿ, ಹಾಗಲ್ಕಾಯಿ ತರಾನೇ ಕಹಿ ಬರುತ್ತೆ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದು ಡ್ರೈ ಪಲ್ಯ. ಹೌದೌದು, ತುಂಬಾ ರುಚಿಯಾಗಿರುತ್ತೆ.
0: ನೀವ್ ಹೇಳದ್ ಕೇಳ್ತಾ ಇದ್ರೆ ತುಂಬಾ ಇಷ್ಟ ಆಗ್ತಾ ಇದೆ, ಬಟ್ ಎಲ್ಲಿ ಸಿಕ್ಕುತ್ತೆ ಗೊತ್ತಿಲ್ವಲ್ಲ ಈ ಕರ್ಜಿಕಾಯಿ
1: ಮೇಡಮ್? ಇದು ಸಿಗ್ ತುಂಬಾ ಕಡಿಮೆ
0: ಸಿಕ್ಕರೆ ದಯವಿಟ್ಟು ಸ್ವಲ್ಪ ಕಳ್ಸಿಕೊಟ್ಬಿಡ್ತೀರಾ ನಮ್ಮ ಸ್ಟುಡಿಯೋಗೆ?
1: ಖಂಡಿತ ಖಂಡಿತ ಕಳ್ಸೋಣ ಮೇಡಮ್.
0: ವೇಟ್ ಮಾಡ್ತಾ ಇರ್ತೀನಿ ಶಿಲ್ಪಾ ಅವ್ರಿಗೆ ಯಾವಾಗ ಕರ್ಜಿಕಾಯಿ ಪಲ್ಯವನ್ನ ಕಳ್ಸಿಕೊಡ್ತಾರೆ ಅಂದ್ರೆ. ಸೊ ಕರ್ಜಿಕಾಯಿ ಪಲ್ಯದ ಜೊತೆಗೆ ಯಾವ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಶಿಲ್ಪಾ?
1: ಮೇಡಮ್ ಚಪಾತಿ ರೊಟ್ಟಿ ತುಂಬಾ ಚೆನ್ನಾಗಾಗತ್ತೆ.
0: ಚಪಾತಿ ರೊಟ್ಟಿ?
1: ಚಪಾತಿಗೆ ರೊಟ್ಟಿ, ಹೌದೌದು.
0: ಸೊ ಚಪಾತಿ ರೊಟ್ಟಿ ಜೊತೆಗೆ ಕರ್ಜಿಕಾಯಿ ಹಾಗಲ್ಕಾಯಿ ಜಾತಿ ಇರುತ್ತೆ. ಸೊ ಆ ಕಡೆ ಈ ಕಡೆ ತೊಟ್ಟನ್ನ ತೆಗೆದು ಅದನ್ನ ಹುರಿದಿಟ್ಕೊಳ್ಬೇಕು. ತುಪ್ಪ ಒಳ್ಳೇದ ಅಥವಾ ಎಣ್ಣೆ ಒಳ್ಳೇದ?
1: ತುಪ್ಪ ಬೇಕಿದ್ರೆ ಹಾಕೋಬಹುದು.
0: ಸೊ ಹುರಿದಿಟ್ಕೊಂಡು ಮತ್ತೆ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಮತ್ತೆ ಹುರಿದಿಟ್ಕೊಂಡ್ರದ್ ಹಾಕಿ ಕಾಯಿ ತುರಿ ಕೊತ್ತಂಬರಿ ಹಾಕೋದು.
1: ಸ್ವಲ್ಪ ಬೆಲ್ಲ ಮೇಡಮ್?
0: ಸ್ವಲ್ಪ ಬೆಲ್ಲ. ಓಕೆ, ತುಂಬಾ ಸಿಂಪಲ್ ಆಗಿದೆ. ಯಾರಿಗೆ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ?
1: ಇಲ್ಲ ಮೇಡಮ್, ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮಕ್ಕಳು ಹಾಗಲ್ಕಾಯಿ ತಿನ್ನಲ್ಲ ಅನ್ಕೊಂಡಿದ್ದೆ, ಆದ್ರೆ ಇದನ್ ಮಾಡಿದಾಗ ಎಲ್ರು ತುಂಬಾ ಇಷ್ಟ ಪಟ್ಕೊಂಡ್ ತಿಂದ್ರು.
0: ಸೊ ಕಹಿ ಕಡಿಮೆ ಇರುತ್ತೆ ಅಂತ ಅನ್ಕೊಳ್ತೀನಿ ಹಾಗಾದ್ರೆ.
1: ಹೌದು ಹೌದೌದು, ಕಹಿ ಕಡಿಮೆ ಇರುತ್ತೆ.
0: ಸೊ ಉಪ್ಪನ್ನ ಯಾವಾಗ ಹಾಕ್ಬೇಕು ಶಿಲ್ಪಾ ಇದಕ್ಕೆ?
1: ಸಾರಿ, ಲಾಸ್ಟ್ ಅಲ್ಲೇ ಹಾಕ್ಬೋದು, ಮರ್ತೇ ಬಿಟ್ಟೆ. ಹಾಕೋಬಹುದು.
0: ಸೊ ಕೊನೆಯಲ್ಲಿ
1: ನೀರ್ ಹಾಕೋತೀವಲ್ಲ, ನೀರ್ ಹಾಕಿ ಸ್ವಲ್ಪ ಫ್ರೈ ಮಾಡಕ್ ಇಡ್ತೀವಲ್ಲ, ಆ ಟೈಮ್ ಅಲ್ಲಿ ಹಾಕೊಂಡ್ರೆ ಸಾಕು ಮೇಡಮ್.
0: ನೋಡಿ, ನೀವ್ ಹೇಳಿಲ್ಲ, ನಮ್ಮ ಕೇಳುಗರು ಕೇಳ್ತಾ ಇದಾರೆ ಉಪ್ಪು ಹಾಕೋದ್ ಬೇಕಾ ಬೇಡವಾ ಅಂತ. ವಿಶೇಷವಾದಂತಹ ಒಂದು ಕರ್ಜಿಕಾಯಿ ಪಲ್ಯವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಶಿಲ್ಪಾ ಮಂಜುನಾಥ್ ಅವರೇ ನಿಮಗೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು. ಮತ್ತೊಮ್ಮೆ ಕರ್ಜಿಕಾಯಿ ಪಲ್ಯ ಮಾಡಿದಾಗ ತಪ್ಪದೆ ಮರಿದೆ ನಮ್ಮನ್ನ ಕರೀರಿ ಅಂತ ಕಳ್ಸಿಕೊಡಿ, ಓಕೆನಾ?
1: ಖಂಡಿತ ಮೇಡಮ್, ಖಂಡಿತ.
0: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
1: ಬೈ ಬೈ ಮೇಡಮ್.
0: ಬೈ. ಆತ್ಮೀಯರೇ, ಗೊತ್ತಾಯ್ತಲ್ಲ ಯಾವ ರೀತಿ ಮಾಡಬಹುದು ಕರ್ಜಿಕಾಯಿ ಪಲ್ಯ ಅನ್ನೋದನ್ನ. ಇದೇ ರೀತಿ ವಿಶಿಷ್ಟವಾದಂತಹ ಕೈರುಚಿಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ, ತಿಳಿಸ್ಕೊಡ್ತಾ ಇರ್ತೀವಿ. ಪ್ರತಿ ದಿನವೂ ಸಹ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮನ್ ಕಿ ಬಾತ್ನ 138ನೇ ಆವೃತ್ತಿಯ ಮೂಲಕ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ಗೆ 10 ವರ್ಷಗಳಾಗಿದ್ದು 2016 ಸೆಪ್ಟೆಂಬರ್ 28-29 ಭಾರತೀಯ ಸೇನೆಯು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಭಾರತೀಯ ಧೀರ ಸೈನಿಕರು ಭಯೋತ್ಪಾದನೆ ವಿರುದ್ದ ಕ್ರಮ ಕೈಗೊಂಡ ರೀತಿ ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತಗೊಂಡಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ ಎಂದರು. ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟದಲ್ಲಿ ಅನೇಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು ಎಂದು ಅವರು ಹೇಳಿದರು. ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು.
1: बीते एक दशक में बालाकोट की एयर स्ट्राइक से लेकर ऑपरेशन सिंदूर तक भारत ने बार बार ये स्पष्ट संदेश दिया है कि अगर आतंकवादी भारत पर आंख उठाएंगे तो उसका करारा जवाब दिया जाएगा. आतंकवादी हमलों ने भारत को लंबे समय तक चोट पहुंचाई है. पहले भी हर आतंकी हमले के बाद पाकिस्तान पर कार्यवाही की मांग होती थी. अब आज का भारत आतंकवाद के खिलाफ जीरो टॉलरेंस पॉलिसी लेकर चल रहा है.
0: ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಿದೆ. ಬಾಪೂಜಿ ಅವರು ಜೀವನದ ಹಲವು ಮೌಲ್ಯಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ.

0: ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ ಎಂದು ಅವರು ವಿವರಿಸಿದರು. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿ ವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಾಪೂಜಿ ಅವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯೂ ಸ್ವಚ್ಛತೆಯೇ ಆಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ದ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ತೊಟ್ಟಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್, ಎನ್ಎಸ್ಎಸ್ ಸ್ವಯಂ ಸೇವಕರು, ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಹಾಗೂ ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೈಜೋಡಿಸಿವೆ ಎಂದು ಅವರು ತಿಳಿಸಿದರು. ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ದದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢದಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಮನೆ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಪ್ರಧಾನಿ ವಿವರಿಸಿದರು. ಗುಜರಾತ್ನಲ್ಲಿ ಕೂಡ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕವಾದ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಬಿತ್ತರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಕುರಿತ ಒಂದು ನೋಟ ಇಲ್ಲಿದೆ. ಇಡೀ ರಾಷ್ಟಕ್ಕೆ ಏಕರೂಪದ ತೆರಿಗೆ ವಿಧಿಸುವ ಬಗ್ಗೆ ಈ ಹಿಂದೆ 17 ವರ್ಷಗಳಿಂದ ಚರ್ಚಿಸಲಾಗುತ್ತಿತ್ತು ಮತ್ತು ಈ ನಿಟ್ಟಿನಲ್ಲಿ ಕಾನೂನು ಜಾರಿಯಾಗಿರಲಿಲ್ಲ. ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ನಂತರ ಮತ್ತೆ ಆಗಮನದ ಸಮಯದಲ್ಲಿ ಹಾಗೂ ಪುನಃ ತೆರಿಗೆಯ ಮೇಲೆಯೇ ತೆರಿಗೆ ವಿಧಿಸಲಾಗುತ್ತಿತ್ತು. ಇದರಿಂದಾಗಿ 3 ರಾಜ್ಯಗಳನ್ನು ದಾಟುವ ಉತ್ಪನ್ನದ ಬೆಲೆ ಗಗನಕ್ಕೇರುತ್ತಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ತೆರವುಗೊಳಿಸಿತು. ನಂತರ ಪ್ರತಿ ರಾಜ್ಯಕ್ಕೂ ವಾರ್ಷಿಕ ಆದಾಯದ ಬೆಳವಣಿಗೆಯ ದರ ಖಾತರಿಪಡಿಸಿತು. ಆ ಖಾತರಿಯು ಜಿಎಸ್ಟಿಯನ್ನು ದೀರ್ಘಕಾಲದಿಂದ ವಿರೋಧಿಸುತ್ತಿದ್ದ ಉತ್ಪಾದನಾ ರಾಜ್ಯಗಳ ವಿಶ್ವಾಸ ಗೆದ್ದಿತು. 2017 ಜುಲೈನಲ್ಲಿ ಜಿಎಸ್ಟಿ ಜಾರಿಗೆ ಬಂದಿತು. ಇದರಿಂದಾಗಿ ದೇಶಾದ್ಯಂತ ಏಕರೂಪದ ತೆರಿಗೆ ಜಾರಿಗೆ ಬಂದಿತು. ತೆರಿಗೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲಾಯಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನವನ್ನು ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋವ್ ಬಲವಾಗಿ ಬೆಂಬಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ಪ್ರಾತಿನಿಧ್ಯವನ್ನು ವಿಸ್ತರಿಸುವ ಪರವಾಗಿ ರಷ್ಯಾ ಇದೆ. ಅಲ್ಲದೆ ಶಾಶ್ವತ ಸ್ಥಾನಕ್ಕಾಗಿ ಭಾರತ ಮತ್ತು ಬ್ರೆಜಿಲ್ನ ಉಮೇದುವಾರಿಕೆಯನ್ನು ರಷ್ಯಾ ಬೆಂಬಲಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ದಕ್ಷಿಣ ದೇಶಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ನೀಡುವಂತೆ ಪ್ರತಿಪಾದಿಸಿದ ಅವರು, ಭಾರತ ಭಾರತ ಮತ್ತು ಬ್ರೆಜಿಲ್ಗೆ ದೃಢವಾದ ಬೆಂಬಲ ವ್ಯಕ್ತಪಡಿಸಿದರು. ಪಾಶ್ಚಿಮಾತ್ಯ ದೇಶಗಳಿಗೆ ವಿಶೇಷವಾಗಿ ಜರ್ಮನಿ ಮತ್ತು ಜಪಾನಿಗೆ ಭದ್ರತಾ ಮಂಡಳಿಯ ಸುಧಾರಣೆಯ ಭಾಗವಾಗಿ ಯಾವುದೇ

0: ಹೆಚ್ಚುವರಿ ಸ್ಥಾನಗಳನ್ನು ನೀಡಬಾರದು ಎಂದು ಇದೇ ವೇಳೆ ಸೆರ್ಗೇ ಲಾವ್ರೋವ್ ಒತ್ತಾಯಿಸಿದರು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಒಟ್ಟು 15 ಸದಸ್ಯರನ್ನು ಹೊಂದಿದೆ. ಇದರಲ್ಲಿ ವೀಟೋ ಅಧಿಕಾರ ಹೊಂದಿರುವ 5 ಖಾಯಂ ರಾಷ್ಟಗಳಾದ ಚೀನಾ, ಫ್ರಾನ್ಸ್, ರಷ್ಯಾ, ಬ್ರಿಟನ್ ಮತ್ತು ಅಮೆರಿಕ ಹಾಗೂ 2 ವರ್ಷಗಳ ಅವಧಿಗೆ ಆಯ್ಕೆಯಾಗುವ 10 ತಾತ್ಕಾಲಿಕ ಸದಸ್ಯ ರಾಷ್ಟಗಳು ಸೇರಿವೆ. ಭಾರತ ಮತ್ತು ವೆಸ್ಟ್ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಇಂದು ತಿರುವನಂತಪುರದ ಗ್ರೀನ್ಫೀಲ್ಡ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. 2 ತಿಂಗಳ ವಿರಾಮದ ನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಭಾರತದ ಏಕದಿನ ತಂಡಕ್ಕೆ ಮರಳಿದ್ದಾರೆ. ಈ ಏಕದಿನ ಸರಣಿಯಲ್ಲಿ ಶುಭಮನ್ ಗಿಲ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು, ವೆಸ್ಟ್ಇಂಡೀಸ್ ತಂಡವನ್ನು ಶಾಯ್ ಹೋಪ್ ಮುನ್ನಡೆಸಲಿದ್ದಾರೆ. 2ನೇ ಏಕದಿನ ಪಂದ್ಯ ಇದೇ 30ರಂದು ಗುವಾಹಟಿಯಲ್ಲಿ ನಡೆಯಲಿದ್ದು, ನಂತರ 3ನೇ ಏಕದಿನ ಪಂದ್ಯ ಅಕ್ಟೋಬರ್ 3ರಂದು ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ನಂತರ 5 ಟಿ20 ಅಂತಾರಾಷ್ಟೀಯ ಪಂದ್ಯಗಳು ನಡೆಯಲಿವೆ. ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಜಪಾನ್ ಐಚಿ ನಗೋಯದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ ಪುರುಷರ 80 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಅಂಕುಶ್ ಪಂಗಲ್ ತಜಕಿಸ್ತಾನದ ನೆಕ್ರೋಜ್ ಸಲಿಮೋವ್ ಅವರನ್ನು 5-0 ಅಂತರದಿಂದ ಪರಾಭವಗೊಳಿಸಿದ್ದಾರೆ. ಈ ಮೂಲಕ ಬಾಕ್ಸಿಂಗ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ಭಾರತ ಸೂಕ್ತ ಸಂದೇಶ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಮಾದಕ ವ್ಯಸನಗಳಿಂದ ದೂರವಿರುವಂತೆ ದೇಶದ ಯುವಜನತೆಗೆ ಪ್ರಧಾನಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸ್ಥಾನಕ್ಕಾಗಿ ಭಾರತದ ಪ್ರಯತ್ನಕ್ಕೆ ರಷ್ಯಾ ಬೆಂಬಲ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ವೆಸ್ಟ್ಇಂಡೀಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಇನ್ನೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ,
4: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೇದು ಆವ ನೀರನು ಕುಡಿದೋ ಆವು ಹಾಲ್ ಗರೆವುದದ ನಾರು ಕುಡಿಯುವನು. ಆವ ನೆಲದಲ್ಲಿ ಮೇದು ಆವ ನೀರನು ಕುಡಿದೋ ಆವು ಹಾಲ್ ಗರೆವುದದ ನಾರು ಕುಡಿಯುವನು. ಆವ ಬಲವದರಿನೊಗೆದೆಂಗೈಸುವುದು ಜಗಕ್ಕೆ ಭಾವಿಸ ಋಣಗತಿಯ ಮಂಕುತಿಮ್ಮ. ಆವ ಬಲವದರಿನೊಗೆದೆಂಗೈಸುವುದು ಜಗಕ್ಕೆ ಭಾವಿಸ ಋಣಗತಿಯ ಮಂಕುತಿಮ್ಮ.

ಋಣಗತಿಯ ಬಗ್ಗೆ ಮತ್ತೊಂದು ಚಿತ್ರವನ್ನು ಡಿ ವಿ ಜಿ ಈ ಮುಕ್ತದಲ್ಲಿ ನೀಡಿದ್ದಾರೆ. ಆವು ಅಂದರೆ ಹಸು ಅಂತ ಅರ್ಥ. ಸುಂದರವಾದ ಚಿತ್ರ ಇಲ್ಲಿದೆ. ಯಾವುದೋ ಎಲ್ಲಿಯೋ ಇರುವ ನೆಲದಲ್ಲಿ ಹುಲ್ಲು ಮೇಯುತ್ತೆ ಹಸು. ಅನಂತರ ಹತ್ತಿರದ ಗುಂಡಿಲಿರುವ ಅಥವಾ ನದಿಯೇನೋ ಕೆರೆನೋ ಯಾವುದೋ ನೀರನ್ನು ಕುಡಿಯುತ್ತೆ. ಇಂತಹುದೇ ಬೇಕು ಅಂತಕ್ಕಂಥ ಹಠ ಅದಕ್ಕಿಲ್ಲ. ಅದನ್ನು ಜೀರ್ಣಿಸ್ಕೊಂಡ ಹಸು ಭಗವಂತ ನೀಡಿರ್ತಕ್ಕಂಥ ವಿಶೇಷವಾದ ಶಕ್ತಿಯಿಂದ ಅಮೃತವಾದ ಹಾಲನ್ನು ನಿರ್ಮಾಣ ಮಾಡಿಕೊಳ್ತದೆ.

ಅದನ್ನು ಕರುವಿಗೂ ಉಣಿಸುತ್ತೆ, ಹಾಗೆ ಜನಗಳಿಗೂ ನೀಡುತ್ತೆ. ಆ ಹಾಲನ್ನು ಯಾರು ಕುಡಿತಾರೋ ಹೇಳಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾವ ಬಲ ಅವನಿಗೆ ದೊರಕುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಏನನ್ನು ಜಗತ್ತಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಮಾಡಿಸ್ತದೋ ಅದು ಗೊತ್ತಿಲ್ಲ. ಈ ಚಿತ್ರ ವಿಚಿತ್ರವಾದ ಊಹಿಸಲಾರದ ಋಣದ ಗತಿ ಭಾವಿಸು, ಚಿಂತಿಸು ಎಂದು ತಿಮ್ಮಗುರು ಆದೇಶ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬೀಚಿಯವರು ಒಂದು ಹಸು ಹುಲ್ಲು ಮೇಯ್ದ ಚಿತ್ರ ಅನ್ನೋ ಚಿತ್ರಕ್ಕೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಬಹುಮಾನ ಕೊಟ್ಟಿರ್ತಾರೆ. ಶೀರ್ಷಿಕೆ ಇದು. ಆದರೆ ಚಿತ್ರ ನೋಡಿದರೆ ಖಾಲಿ ಹಾಳೆ ಇರುತ್ತೆ, ಅದಕ್ಕೆ ಫಸ್ಟ್ ಪ್ರೈಸು. ಇದು ಹೇಗೆ ಅಂತ ಕೇಳಿದರೆ ವಿವರಣೆ ಆ ತೀರ್ಪುಗಾರ ಹೇಳ್ತಾರೆ, ಓದಿದ್ರ, ಹಸು ಹುಲ್ಲು ಮೇಯ್ದ ಚಿತ್ರ. ಮುಂಚೆ ಅಲ್ಲೇನಿತ್ತು, ಹುಲ್ಲಿತ್ತು. ಆಮೇಲೆ ಯಾವ್ದು ಬಂತು, ಹಸು ಬಂತು. ಅದು ಮೇಯ್ದ ಮೇಲೆ ಹುಲ್ಲಿರುತ್ತಾ ಇಲ್ಲ. ಆ ಮೇಯ್ದಾದ್ಮೇಲೆ ಆ ಹಸುವಿಗೇನು ಕೆಲಸ, ಅಲ್ಲಿರೋಲ್ಲ, ಹೊರಟೋಗಿರುತ್ತೆ, ಖಾಲಿ ಹಾಳೆ. ಹಾಗೆ ನಮ್ಮ ಬದುಕು ಕೂಡ ಖಾಲಿ ಹಾಳೆ, ನಮ್ಮ ಕರ್ಮವೂ ಅಷ್ಟೇ.

ಸೇರಿರ್ಪು ಉಸಿರುಸಿರುಗಳುಳೆಷ್ಟು ಜೀವಾಣು, ಹಾರುತಿಹುವೆಷ್ಟು ಚೇತನ ಧೂಳು ಕಣದೊಳ್. ಸೇರಿರ್ಪು ಉಸಿರುಸಿರುಗಳುಳೆಷ್ಟು ಜೀವಾಣು, ಹಾರುತಿಹುವೆಷ್ಟು ಚೇತನ ಧೂಳು ಕಣದೊಳ್. ಪ್ರಾರಬ್ಧ ಗತಿಯ ನಿಶ್ಚಯದಿ ತಿಳಿಯುವವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ. ಪ್ರಾರಬ್ಧ ಗತಿಯ ನಿಶ್ಚಯದಿ ತಿಳಿಯುವವರಿಲ್ಲ, ಆ ರಹಸ್ಯಕ್ಕೆರಗೋ ಮಂಕುತಿಮ್ಮ.

0: ಸೇರಿರುಪುವು, ಉಸಿರುಗಳು, ಎಷ್ಟೆಷ್ಟೋ ಜೀವಾಣು ಹಾರುತಿಹವು ಇತ್ಯಾದಿ ಹೇಳಿದ್ದಾರೆ. ಇದರಲ್ಲಿ ಉಸಿರಿನಲ್ಲಿ ಎಷ್ಟೋ ಜೀವಾಣುಗಳು ಸೇರಿಕೊಂಡಿದೆ, ಧೂಳಿನ ಕಣಗಳಲ್ಲಿ ಎಷ್ಟೋ ಚೈತನ್ಯದ ಅಂಶಗಳು ಹಾರಾಡ್ತಾ ಇದೆ. ಪ್ರಾರಬ್ಧದ ಅಂದರೆ ಬಂದು ಎರಗಲಿರುವ ಕರ್ಮದ ಗತಿಯನ್ನು ಸರಿಯಾಗಿ ತಿಳಿದವರಿಲ್ಲ, ಆ ರಹಸ್ಯಕ್ಕೆ ನಮಸ್ಕಾರ ಮಾಡುವಂತ ಇದರ ಸೂಚ್ಯ ಅರ್ಥ. ಜೀವಾಣುಗಳಿಂದ ಜೀವ ಸೃಷ್ಟಿಯಾಗಿದೆ, ಜಡ ಚೈತನ್ಯಗಳಿಂದ ಪ್ರಕೃತಿ ಸೃಷ್ಟಿಯಾಗಿದೆ, ಇವುಗಳ ಅನ್ಯೋನ್ಯ ಸಂಬಂಧಗಳಿಂದ ಮನುಷ್ಯನ ಬದುಕು ಸಾಗಿದೆ. ಇದ್ದಕ್ಕಿದ್ದ ಹಾಗೆ, ಸುಳ್ಳಿವಿಲ್ಲದ ಹಾಗೆ ಘಟನೆಗಳು ಕರ್ಮಕ್ಕೆ ಪ್ರಾರಬ್ಧ ಅಂತಾರೆ. ಎಲ್ಲೋ ಒಂದೊಂದು ಪ್ರಾರಬ್ಧ, ಅಯ್ಯೋ ಪ್ರಾರಬ್ಧವೇ. ಬದುಕಿನ ಪರಿಣಾಮಗಳು ಪ್ರಾರಬ್ಧ ಗತಿಯ ಫಲ, ಇದು ಹೀಗೆ ಎಂದು ನಿರ್ದಿಷ್ಟವಾಗಿ ತಿಳಿದವರಿಲ್ಲ. ಕರ್ಮದಲ್ಲಿ ಮೂರು ವಿಧ: ಸಂಚಿತ, ಆಗಾಮಿ, ಪ್ರಾರಬ್ಧ. ಬತ್ತಳಿಕೆಯ ಸಂಗ್ರಹ ಆಗಿರುತ್ತಲ್ಲ ಬಾಣ, ಅದು ಸಂಚಿತ ಕರ್ಮಕ್ಕೆ ಒಂದು ಚಿತ್ರ, ಸಂಗ್ರಹವಾಗಿರೋ ಕರ್ಮ. ಬಿಲ್ಲಿಗೆ ಹೂಡಿದ ಬಾಣ ಇರುತ್ತಲ್ಲ, ಅದು ಆಗಾಮಿ, ಗುರಿಯನ್ನು ನೋಡ್ತಾ ಇರುತ್ತೆ, ಯಾವುದು ಹೊಡಿಬೇಕು ಅಂತ ತೀರ್ಮಾನ ಆಗಿರುವುದಿಲ್ಲ, ಅದರ ನಿರ್ಧರಿಸುವ ಸ್ಥಿತಿ ಅದು. ಆದ್ದರಿಂದ ಅದನ್ನು ಆಗಾಮಿ ಎಂದು ಕರೆಯುತ್ತಾರೆ. ಬಿಲ್ಲಿನಿಂದ ಬಿಟ್ಟ ಬಾಣ ಇದೆಯಲ್ಲ, ಅದು ನೇರವಾಗಿ ಗುರಿಗೆ ಹೋಗಿ ತಗುಲುತ್ತೆ, ಅದನ್ನೇ ಪ್ರಾರಬ್ಧ ಅಂತ ಕರೆಯುವಂತಹದ್ದು. ಅದನ್ನೇ ಕುರಿತು ಮತ್ತೊಂದು ಕಡೆ ಹೇಳ್ತಾರೆ ಗುಂಡಪ್ಪನವರು: ಸುರಪ ಸಭೆಯಲ್ಲಿ ಗಾದಿಸುತ್ತ ವಸಿಷ್ಠಂಗೆ ಸ್ಪರ್ಧೆ, ಧರೆಯೊಳದರಿ ಹರಿಶ್ಚಂದ್ರನಂಗೆ ತಪನೆ, ಬರುವುದೆತ್ತಣಿನೋ ಬೇಡದ ಪ್ರಾರಬ್ಧ, ಕರ್ಮಗತಿ ಕೃತ್ರಿಮೋ ಮಂಕುತಿಮ್ಮ. ಕೃತ್ರಿಮದ ಕೈ ಪ್ರಾರಬ್ಧ ಇದೆಯಲ್ಲ, ಆ ಪ್ರಾರಬ್ಧಕ್ಕೆ, ರಹಸ್ಯಕ್ಕೆ ನಮಸ್ಕರಿಸು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ರಸ್ತೆ ರಸ್ತೆಯ ಇಕ್ಕೆಲಗಳು, ಬಸ್ಸು ಬಸ್ ನಿಲ್ದಾಣ, ಉದ್ಯಾನ ಹಾಗೂ ಇತರ ಸಾರ್ವಜನಿಕ ಸ್ಥಳಗಳು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡುವುದು ನಾಗರಿಕರ ಹೊಣೆ.

0: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
1: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

0: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸುಗಮ ಉದ್ಯಮ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರ ಮತ್ತು ಹಣಕಾಸು ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
1: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಸುಗಮ ಉದ್ಯಮ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹೂಡಿಕೆ ಸಲಹೆಗಾರರು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
2: ನಮಸ್ಕಾರ
1: ಸರ್. ಈಗ ಉದ್ಯಮಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಈಸ್ ಆಫ್ ಡೂಯಿಂಗ್ ಅಥವಾ ಸುಗಮ ಉದ್ಯಮ ಅನ್ನುವ ಒಂದು ಅಭಿಯಾನವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದರ ಅಡಿಯಲ್ಲಿ ಮುಂಚೆ ಏನು ಕಾಂಪ್ಲಿಯನ್ಸ್ ಹೆವಿ ಸಿಸ್ಟಮ್ ಇತ್ತು, ಅದನ್ನ ಫೆಲಿಸಿಟೇಷನ್ ಡ್ರಿವೆನ್ ಇಕೋಸಿಸ್ಟಮ್, ಅಂದರೆ ಉದ್ಯಮ ಶುರು ಮಾಡೋದಕ್ಕೆ ಉದ್ಯಮ ನಡೆಸೋದಕ್ಕೆ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಿಸಬೇಕು ಮತ್ತು ಪ್ರಕ್ರಿಯೆಗಳು ಏನೇನಿದ್ದಾವೆ ಅದನ್ನು ಸರಳೀಕರಣಗೊಳಿಸಬೇಕು ಅನ್ನುವ ಮಹತ್ವದ ಉದ್ದೇಶ ಇದು. ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ಮ ಉದ್ಯಮಗಳ ಪ್ರಗತಿಗೆ ಮತ್ತೆ ಬಂಡವಾಳ ಆಕರ್ಷಣೆಗೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ.
2: ಇದರದ್ದು ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಮುಂಚೆ ನಾನು ಒಂದು 7-8 ವರ್ಷ ಮುಂಚೆ ಚೈನಾಗೆ ಹೋಗಿದ್ದೆ. ನಾನು ಚೈನಾದಲ್ಲಿ ಒಂದು ನನ್ನ ಒಂದು ಅನುಭವ ಏನಂತಂದ್ರೆ, ಚೈನಾ ನಿಮ್ಗೆ ಗೊತ್ತಿರಬಹುದು 1970ದಲ್ಲಿ ಇಂಡಿಯಾದು ಮತ್ತು ಚೈನಾದು ನೀವೊಂದು ಓವರ್ಆಲ್ GDP ಅಂತ ನೋಡಿದಾಗ ಆಲ್ಮೋಸ್ಟ್ ಸೇಮ್ ಮಟ್ಟಿಗೆ ಇತ್ತು. ಅದಾದ್ಮೇಲೆ ಸುಮಾರು 2 ದಶಕಗಳ ಮಟ್ಟಿಗೆ ಏನು ಚೈನಾ ಗ್ರೋ ಆಯಿತು. ಇದಕ್ಕೆ ಮೇನ್ ಕಾರಣ ಏನಂತಂದ್ರೆ, ದ ಚೈನಾ ವಾಟ್ ಇಟ್ ಕ್ರಿಯೇಟೆಡ್ ದ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್. ನೀವು ನೋಡಿರ್ಬೋದು ಪ್ರತಿಯೊಂದು ಯುರೋಪಿಯನ್ ಮತ್ತೆ ಅಮೆರಿಕನ್ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಅದು ಆಟೋಮೊಬೈಲ್ ಆಗಿರ್ಬೋದು ಅಥವಾ ಏನೋ ಎನರ್ಜಿ ಆಗಿರ್ಬೋದು ಮತ್ತೆ ಡಿಫೆನ್ಸ್ ರಿಲೇಟೆಡ್ ಆಗಿರ್ಬೋದು ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿಕಂಡಕ್ಟರ್ ಎಲ್ಲವನ್ನು ಚೈನಾಗೆ ಮೈಗ್ರೇಟ್ ಆಗಿರೋದು ನೋಡಿದ್ವಿ. ಅದಕ್ಕೆ ಬಹಳ ಕಾರಣ ಏನಂತಂದ್ರೆ, ದ ಕ್ರಿಯೇಟೆಡ್ ಸಾರ್ಟ್ ಆಫ್ ಯುನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಕಾಗಿರುವಂತಹ ಎನ್ವಿರಾನ್ಮೆಂಟ್ ಚೈನಾ ಕ್ರಿಯೇಟ್ ಮಾಡಿತ್ತು. ಬಟ್ ಇದರಲ್ಲಿ ನಮ್ಮ ದೇಶ ಸ್ವಲ್ಪ ಹಿಂದೆ ಉಳಿದಿತ್ತು.

0: ಆ ಟೈಮಲ್ಲಿ. ಬಟ್ ಅದೇ 2014 ಏನೊಂದು ಆತ್ಮನಿರ್ಭರ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಮ್ಮ ಪ್ರಧಾನಮಂತ್ರಿ ಶುರು ಮಾಡಿದ್ರು. ಅಲ್ಲಿ ಅವರು ಅರ್ಥ ಮಾಡ್ಕೊಂಡಿರೋದ್ರೆ ಫಸ್ಟು ನಮ್ಮ ದೇಶದಲ್ಲಿ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಬೇಕಪ್ಪ ಅಂತಂದರೆ ಮೊಟ್ಟ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಒಂದು ಎನ್ವಿರಾನ್ಮೆಂಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾರಾದರೂ ಒಬ್ಬ ಮ್ಯಾನುಫ್ಯಾಕ್ಚರರ್ಸ್ ಬರ್ತಾನೆ ಶುರು ಮಾಡ್ತಾನೆ ಸ್ಟಾರ್ಟಪ್ ಆಗಿರ್ಬೋದು ಅಥವಾ ಗ್ಲೋಬಲ್ ಪ್ಲೇಯರ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮಾಡ್ತಾನಂದರೆ ಅವನಿಗೆ ಬೇಕಾಗಿರುವಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಯುನೋ ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಕೋಆರ್ಡಿನೇಷನ್ ಇರಲಿಲ್ಲ ಮುಂಚೆ. ಎನ್ವಿರಾನ್ಮೆಂಟ್ ಆಗಿರ್ಬೋದು, ಏನೋ ಫೈನಾನ್ಸ್ ಆಗಿರ್ಬೋದು, ಬ್ಯಾಂಕ್, ಇದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರಲಿಲ್ಲ. ಸೊ ಈ ಒಂದು ಸರ್ಕಾರದಲ್ಲಿ ಫಸ್ಟ್ ದೇ ಕ್ರಿಯೇಟೆಡ್ ದಟ್ ಲಿಂಕ್. ಇದರಲ್ಲಿ ಸಿಂಗಲ್ ವಿಂಡೋ ಅಂತ ಹೇಳಿದ್ರು, ತಕ್ಕ ಮಟ್ಟಿಗೆ ಅದು 100% ಆಗಿಲ್ಲ ಅಂದ್ರೂ ಬಹಳಷ್ಟು ಹರ್ಡಲ್ಸ್ಗಳನ್ನ ಅದರಲ್ಲಿ ತೆಗೆದಿರೋದು ಕಾಣಿಸ್ತು. ಅದಲ್ಲದೆ ಇನ್ನೊಂದು ಏನಂತಂದ್ರೆ ಬಹಳಷ್ಟು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ಗೆ ಬೇಕಾಗಿರುವಂತಹ ಸಬ್ಸಿಡೈಸ್ಡ್ ಲೋನ್ಸ್ಗಳನ್ನ ಕೊಡುವಂಥದ್ದಾಗಿರ್ಬೋದು, ಮತ್ತೆ ಕೆಲವೊಂದು ಕಡೆ ಅದಕ್ಕೆ ಬೇಕಾಗಿರುವಂತಹ ಟ್ಯಾಕ್ಸ್ ಎಕ್ಸಾಂಪ್ಷನ್ಸ್ ಝೋನ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಟ್ಯಾಕ್ಸ್ ಎಕ್ಸಾಂಪ್ಷನ್ ಕೊಟ್ಟಿರೋದಾಗಿರ್ಬೋದು. ಸೊ ಒಟ್ಟಾರೆ ಹೇಳೋದಂದ್ರೆ ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಬೇಕಾಗಿರುವಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು, ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶ ಇವತ್ತು ಮುಂದುವರಿತಾ ಇದೆ.
1: ಮತ್ತೆ ನಾವು ಉತ್ಪಾದನೆ ಮತ್ತು ತಯಾರಿಕಾ ವಲಯವನ್ನ ಗಮನಿಸೋದಾದ್ರೆ ಭಾರತದಲ್ಲಿ ಕಚ್ಚಾ ವಸ್ತುಗಳ ಕೊರತೆ ಇಲ್ಲ, ತುಂಬಾ ಹೇರಳವಾಗಿ ಇಲ್ಲಿ ಸಿಗುತ್ತೆ. ಮತ್ತೆ ಯುವಜನರು, ಪ್ರತಿಭಾನ್ವಿತ ಅಂತ ಯುವಜನರು, ಸ್ಕಿಲ್ಡ್ ಲೇಬರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಆದರೆ ಇಲ್ಲಿ ಪ್ರೊಸೀಜಿಯಲ್ ಬ್ಯಾರಿಯರ್ಸ್ ಅಂತ ಅಂದರೆ ಉದ್ಯಮ ನಡೆಸೋದಕ್ಕೆ ಏನೊಂದು ವಿಧಾನ ಇದೆಯಲ್ಲ, ಆ ವಿಧಾನದಲ್ಲಿ ಕೆಲವು ಅಡೆತಡೆಗಳು ಇದ್ದದನ್ನ ನಾವು ಕಾಣ್ತೀವಿ. ಮುಂಚೆ ಹಾಗಿತ್ತು. ಅದನ್ನ ಕಡಿಮೆ ಮಾಡುವ ದೃಷ್ಟಿಯಿಂದ 12 ವರ್ಷಗಳ ಹಿಂದೆ ಸರ್ಕಾರ ಹಲವು ಮಹತ್ವದ ಸುಧಾರಣಾ ಕ್ರಮಗಳನ್ನ ತಗೊಳಿತು. ಅದರ ಅಡಿಯಲ್ಲಿ ಯಾವುದೇ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ಪ್ರಕ್ರಿಯೆಯನ್ನ ತ್ವರಿತಗತಿಯಲ್ಲಿ ಸಕಾಲದಲ್ಲಿ ಒದಗಿಸುವಂಥದ್ದು, ಮತ್ತೆ ತಂತ್ರಜ್ಞಾನ ಆಧಾರಿತ ಒಂದು ಕ್ಲಿಯರೆನ್ಸ್ ಅನ್ನು ಅಂದರೆ ಟೆಕ್ನಾಲಜಿ ಡ್ರಿವನ್ ಮಾಡುವಂಥದ್ದು, ಮತ್ತೆ ಪೇಪರ್ಲೆಸ್ ಸಿಸ್ಟಮ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದರಿಂದ ಅದಕ್ಕೆ ತಗೊಳ್ತಾ ಇದ್ದಂತಹ ಕಾಲಾವಧಿ ತುಂಬ ಕಡಿಮೆ ಆಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಒಟ್ಟಾರೆ ಆಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆಯನ್ನು ಹೆಚ್ಚಿಸೋದಕ್ಕೆ ಏನೇನೆಲ್ಲ ಮಾಡಬಹುದು, ಆ ಎಲ್ಲ ಕ್ರಮಗಳನ್ನು ಈಸ್ ಆಫ್ ಡೂಯಿಂಗ್ ಅಭಿಯಾನದ ಅಡಿಯಲ್ಲಿ ಕೈಗೊಳ್ಳಲಾಯಿತು. ಸೊ ಇದೆಲ್ಲವೂ ಕೂಡ ಒಬ್ಬ ಉದ್ಯಮಿಗೆ ಯಾವ ರೀತಿ ನೆರವಾಗಿದೆ ಅಂತ ಹೇಳ್ತೀರಿ?
0: ಮುಂಚೆಲ್ಲ ನಾವು ನೋಡಿದ್ವಿ, ನಮ್ಮ ದೇಶದಲ್ಲಿರುವಂತಹ ಕೆಲವೇ ಕೆಲವು ಉದ್ಯಮಿಗಳು, ಅದು ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅದಾನಿ ಅಂತ ಇರ್ಬೋದು. ಬಟ್ ಇವತ್ತು ಈ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಅಡ್ಜಸ್ಟೆಂಟ್ ಆಗಿ ಆನ್ಸಿಲರಿ ಬಿಸ್ನೆಸ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಬರುತ್ತೆ, ಆ ಸಿಮೆಂಟ್ ಫ್ಯಾಕ್ಟ್ರಿ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ, ಆದರೆ ಅದ್ರ ಸುತ್ತಮುತ್ತ ಇರುವಂತಹ ಬಹಳಷ್ಟು ಆನ್ಸಿಲರಿ ಇಂಡಸ್ಟ್ರಿಗಳು, ಫಾರ್ ಸಿಮಿಲರ್ಲಿ ಸ್ಟೀಲ್ ಆಗಿರ್ಬೋದು, ಸಿಮಿಲರ್ಲಿ ಆಟೋಮೊಬೈಲ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಜಪಾನ್ ಅವ್ರು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾರುತಿಯವ್ರದ್ದಿದ್ರೆ ಅದ್ರ ಸುತ್ತಮುತ್ತ ಇರುವಂತಹ ಆನ್ಸಿಲರಿ ಬಿಸ್ನೆಸ್ಗಳಿಗೂ ಅಷ್ಟೇ ಡೆವಲಪ್ಮೆಂಟ್ ಸಿಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಬೃಹತ್ ಉದ್ಯಮದ ಜೊತೆಗೆ ಮಧ್ಯಮ ಉದ್ಯೋಗಗಳು ಮತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬೆಳೆಯಲು ಅದು ಸಹಾಯ ಆಗ್ತಾ ಇದೆ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದರಿಂದ ಏನಾಗುತ್ತೆ, ಬರೀ ಹೈ ಸ್ಕಿಲ್ಡ್ ಪೀಪಲ್ ಮಾತ್ರ ಎಂಪ್ಲಾಯ್ಮೆಂಟ್ ಆಗಲ್ಲ, ಈವನ್ ಮೀಡಿಯಂ ಸ್ಕಿಲ್ ಅಂಡ್ ಲೋ ಸ್ಕಿಲ್ ಪೀಪಲ್ ಆಲ್ಸೋ ಗೋಯಿಂಗ್ ಟು ಗೆಟ್ ದ ಜಾಬ್ ಇನ್ ದಿಸ್. ಇದರಲ್ಲಿ ನಮಗೆ ಅವ್ರಿಗೂ ಸಹ ಒಂದು ಉದ್ಯೋಗ ಅವಕಾಶ ಸಿಗುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ ಏನಾಗುತ್ತೆ, ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಹೊಸದಾಗಿ ಫಸ್ಟ್ ಜನರೇಷನ್ ಅವ್ರು ಎಷ್ಟೋ ಜನ ಈ ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು ಅಂದ್ರೆ ಅವರಿಗೆ ಒಂದು ಸುಗಮವಾದ ಹಾದಿ ಸಿಗ್ತಾ ಇದೆ. ಹಾಗೆ ಗೌರ್ಮೆಂಟ್ ಮೊದಲೇನಾಗ್ತಿತ್ತು, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಯಾವ್ದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡೋರಿಗೆ ಒಂದು ಲೋನ್ ಬೇಕು ಅಂದ್ರೆ ಶ್ಯೂರಿಟಿ ಮತ್ತು ಕೊಲೆಟ್ರಲ್ ಆದ್ರೆ ಸಿಗ್ತಿರ್ಲಿಲ್ಲ. ಬಟ್ ಇವತ್ತು ಸರ್ಕಾರ ಎಷ್ಟೊಂದು ಜನ ಹೊಸ ಸ್ಟಾರ್ಟ್ಅಪ್ಗಳಿಗೆ ಕೊಲೆಟ್ರಲ್ ಇರಲಾರದೆ ಅಪ್ ಟು 2-4 ಕೋಟಿವರೆಗೂ ಲೋನ್ ಕೊಡುವಂತ ಒಂದು ಅವಕಾಶ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಏನಂತಂದ್ರೆ, ಓವರ್ಆಲ್ ಸರ್ಕಾರನೇ ಎಲ್ಲರಿಗೂ ಜಾಬ್ಸ್ ಕೊಡಕ್ಕಾಗಲ್ಲ, ಉದ್ಯೋಗ ಕೊಡಕ್ಕಾಗಲ್ಲ, ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ಉದ್ಯೋಗ ಕೊಡುವಂತ ಸಿಸ್ಟಮ್ ಏನಿದೆ ಅದನ್ನ ಒಂದು ಡೆವಲಪ್ ಮಾಡ್ತಾ ಇರೋದ್ರಿಂದ ಪ್ರೈವೇಟ್ ಜಾಬ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ಕೆಲವೊಂದು ಫ್ರೀಲ್ಯಾನ್ಸರ್ ಜಾಬ್ಸ್, ಅಂದ್ರೆ ಅದಕ್ಕೆ ಉದ್ಯೋಗದಲ್ಲಿ ಅದು ಹೆಸರಿರಲ್ಲ, ಬಟ್ ಫ್ರೀಲ್ಯಾನ್ಸಿಂಗ್ ಜಾಬ್ಗಳಿರುತ್ತೆ, ಅಂಥದಕ್ಕೂ ಇವತ್ತು ಅವಕಾಶ ಸಿಗ್ತಾ ಇದೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ.
1: ಒಂದು ಮುಖ್ಯವಾದ ಅಂಶವನ್ನ ತಾವು ಉಲ್ಲೇಖ ಮಾಡಿದ್ರಿ, ಉದ್ಯೋಗ ಬಯಸುವವರ ಬದಲಾಗಿ ಅಂದ್ರೆ ಜಾಬ್ ಸೀಕರ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಬದಲಾಗಿ ಜಾಬ್ ಕ್ರಿಯೇಟರ್ಸ್, ಅವರನ್ನು ತಯಾರು ಮಾಡುವಂತಹ ಒಂದು ವಾತಾವರಣವನ್ನು ಸರ್ಕಾರ ನಿರ್ಮಿಸ್ತಾ ಇದೆ ಅಂತ ತಾವು ಹೇಳಿದ್ರಿ. ಇದರ ಅಂಗವಾಗಿ ಸ್ಟಾರ್ಟ್ಅಪ್ ಇಂಡಿಯಾ, ಇದು 2016 ಶುರುವಾದಂತಹ ಒಂದು ಅಭಿಯಾನ. ಇದರ ಅಡಿಯಲ್ಲಿ ಸ್ಟಾರ್ಟ್ಅಪ್ ಒಂದು ಉಗಮಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಲಾಯಿತು. ಈ ಒಂದು ಅಂಕಿ ಅಂಶವನ್ನ ನಾವು ನೋಡೋದಾದ್ರೆ 2014 ಒಂದು 350 ಸ್ಟಾರ್ಟ್ಅಪ್ಗಳು ಇದ್ದಿರಬಹುದು, ಈಗ ಅದು 2.5 ಲಕ್ಷ

0: ಇಂತ ಹೆಚ್ಚಿನ ಒಂದು ನೋಂದಾಯಿತ ಅಂದ್ರೆ ರೆಕಗ್ನೈಸ್ಡ್ ಸ್ಟಾರ್ಟ್ಅಪ್ ಇರೋದನ್ನ ನಾವು ಕಾಣ್ತೀವಿ. ಹಾಗೆ ಯೂನಿಕಾರ್ನ್ಗಳ ಕೂಡ ನಾವೇನು 100 crore ಮೌಲ್ಯದಂತಹ ಸ್ಟಾರ್ಟ್ಅಪ್ ಅಂತ ಏನು ಹೇಳ್ತೀವಿ, ಆ ಯೂನಿಕಾರ್ನ್ಗಳು 2014 ಒಂದು 4-5 ಇತ್ತು, ಈಗ ಅದು 150 ಸಂಖ್ಯೆಯಲ್ಲಿರೋದನ್ನ ನಾವು ಕಾಣ್ತೀವಿ. ಅದರಲ್ಲೂ ಕೂಡ ಬೆಂಗಳೂರಲ್ಲೇ ಬಹು ಹೆಚ್ಚಿನ ಯೂನಿಕಾರ್ನ್ಗಳಿರೋದನ್ನ ಕಾಣ್ತೀವಿ. ಒಟ್ಟಾರೆ ಈ ಈಸ್ ಆಫ್ ಡೂಯಿಂಗ್ ಸುಗಮ ಉದ್ಯಮ ಕ್ರಮಗಳಿಂದಾಗಿ ಈ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ಜಾಬ್ ಕ್ರಿಯೇಷನ್ ಬಗ್ಗೆ ತಾವಾಗಲೇ ಹೇಳಿದ್ರೆ ಈ ಸ್ಟಾರ್ಟ್ಅಪ್ಗಳಿಂದಲೇ 23 lakh ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಯಾಗಿರುವಂಥ ಒಂದು ಅಂಕಿಅಂಶ ಕೂಡ ಕಾಣುತ್ತೆ. ಮತ್ತು ಇದರಲ್ಲಿ ವಿಶೇಷವಾಗಿ ಮಹಿಳಾ ನೇತೃತ್ವದ ಒಂದು ಉದ್ಯಮಶೀಲತೆಗೆ ಕೂಡ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಲಾಗಿದೆ. ಇವೆಲ್ಲವೂ ಕೂಡ ನಮ್ಮ ಯುವ ಜನರ ಉದ್ಯಮಶೀಲತೆಯ ಒಂದು ಪ್ರತಿಭೆ ಏನಿದೆಯಲ್ಲ ಅದಕ್ಕೆ ಒಂದು ಕಡೆ ವೇದಿಕೆ, ಆದರೆ ಇನ್ನೊಂದು ಕಡೆಗೆ ಉದ್ಯೋಗ ಸೃಷ್ಟಿಗೆ ಕೂಡ ಕಾರಣವಾಗಿದೆ. ಇದು ನಮ್ಮ ವಿಕಸಿತ ಭಾರತ ಗುರಿ ಸಾಧನೆಗೆ ಯಾವ ರೀತಿ ನೆರವಾಗುತ್ತೆ ಅಂತ ಹೇಳ್ತೀರಿ?
1: ಈಗ ನೀವು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ನ ಟಚ್ ಮಾಡಿದ್ರಿ. ಇವತ್ತು ಉದ್ಯೋಗ ಅನ್ನೋದು ಬರೀ ಪುರುಷರಿಗಲ್ಲ, ಬಹಳಷ್ಟು ಮಹಿಳೆಯರಿಗೆ ಈ ಒಂದು ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡುವಂಥದ್ದು. ಬಹಳಷ್ಟು ಸರಿ ನಾವು ಅನ್ಕೋತೀವಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಲ್ಲಿ ಮಹಿಳೆಯರಿಗಿಂತ ಪುರುಷರಿಗೆ ಜಾಸ್ತಿ ಅವಕಾಶ ಇದೆ ಅಂತೇಳಿ. ಬಟ್ ಇತ್ತಿತ್ತಲಾಗಿ ಆಗಿರುವಂಥ ನಾನು ನಿಮ್ಗೇನೊಂದು ಮೆನ್ಷನ್ ಮಾಡಿದೆ, ಇವತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಆಗಿರ್ಬೋದು, ಇಂಥ ಒಂದು ಸೆಕ್ಟ್ರಲ್ಲಿ ಇತ್ತಿತ್ತಲಾಗಿ ಟಾಟಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾನು ನೋಡಿರುವಂಗೆ ಸುಮಾರು 80% ಜಾಸ್ತಿ ಉದ್ಯೋಗಿಗಳನ್ನ ಮಹಿಳೆಯರನ್ನ ತಗೊಂಡಿರುವಂಥದ್ದು. ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಅಂದ್ರೆ, ಇವತ್ತು ಭಾರತ ದೇಶದಲ್ಲಿ 150 crore ಜನಸಂಖ್ಯೆಯಲ್ಲಿ 50% ಮಹಿಳೆಯರು ಇರುವಂತ ಒಂದು ದೇಶದಲ್ಲಿ ಅವರಿಗೂ ಸಹ ಉದ್ಯೋಗ ಕ್ರಿಯೇಟ್ ಮಾಡೋದ್ರಿಂದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಅ ಫ್ಯಾಮಿಲಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಒಬ್ಬ ಪುರುಷನಿಗಿಂತ ಒಬ್ಬ ಮಹಿಳೆಗೆ ಉದ್ಯೋಗ ಸಿಕ್ಕಾಗ ಅದು ನಮ್ಗೆ ಗೊತ್ತಿದೆ ಒಂದು ಸಮಾಜಕ್ಕೆ ಅದು ಯಾವ ತರ ಒಂದು ಕೊಡುಗೆ ಅದು ಕೊಡಕ್ ಹೋಗ್ತಾ ಇದೆ ಅಂತೇಳಿ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ, ಇವತ್ತು ಭಾರತ ದೇಶದಲ್ಲಿ ಉದ್ಯೋಗ ಅವಕಾಶ ಬರೀ ಅರ್ಬನೈಸೇಷನ್ ಅಲ್ಲ, ಇವತ್ತು ರೂರಲ್ ಅಲ್ಲಿ ಇವತ್ತು ಯಾಕಂದ್ರೆ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಾವು ನೋಡ್ತಾ ಇರೋದು ಹೈವೇದಾಗಿರ್ಬೋದು, ರೈಲ್ವೆದಾಗಿರ್ಬೋದು, ಲಾಜಿಸ್ಟಿಕ್ಸ್ ಗಳು ಇವತ್ತು ರೂರಲ್ ಅಲ್ಲೂ ಡೆವಲಪ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸಿಟಿಗಳಲ್ಲಿ ಆ ಸ್ಕೋಪ್ ಇಲ್ಲ ನಮ್ಗೆ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ದರ್ ಇಸ್ ಅ ವೆರಿ ಲಾಟ್ ಆಫ್ ಇಶ್ಯೂಸ್ ಅಥವಾ ಟ್ರಾಫಿಕ್ ಅಂಡ್ ಯುನೋ ವಾಟರ್ ಪ್ರಾಬ್ಲಮ್ಸ್ ಅದೆಲ್ಲ. ಆದ್ರೆ ಅದೇ ಔಟ್ಸ್ಕರ್ಟ್ ಆಫ್ ಸಿಟೀಸ್ ಅಥವಾ ರೂರಲ್ ಏರಿಯಾಗಳಲ್ಲಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ, ಈ ತರ ಸ್ಪೆಷಲ್ ಎಕನಾಮಿಕ್ ಝೋನ್ ಗಳು ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಆ ಭಾಗದಲ್ಲಿರುವಂತಹ ರೂರಲ್ ವುಮೆನ್ ಗಳಿಗೆ ಮತ್ತೆ ರೂರಲ್ ಯಂಗ್ಸ್ಟರ್ಸ್ ಗಳಿಗೆ ಹಳ್ಳಿಗಳಲ್ಲಿರುವಂತಹ ಯಂಗ್ಸ್ಟರ್ಸ್ ಗಳಿಗೆ ಜಾಬ್ ಕ್ರಿಯೇಟ್ ಆಗ್ತಿರೋದ್ರಿಂದ ಅವರು ಸಿಟಿಗೆ ಬರುವುದನ್ನ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವರು ಇವಾಗ ಎಷ್ಟೋ ಜನ ಪ್ರತಿಯೊಬ್ಬರು ಉದ್ಯೋಗ ಹುಡ್ಕೊಂಡು ಸಿಟಿಗೆ ಬಂದಾಗ ಬೆಂಗಳೂರಿನ ಸಿಟಿನಲ್ಲಿ ಯಾವ ತರ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾ ಇದೆ. ಹಾಗಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಾಗಿದೆ ಇಂಥ ಪ್ಲೇಸ್ಗಳಲ್ಲಿ ಮಾಡಿರೋದ್ರಿಂದ ಆ ಒಂದು ಭಾಗದಲ್ಲಿ ಜನಗಳು ಅಲ್ಲೇ ಉದ್ಯೋಗಗಳನ್ನ ಪಡ್ಕೊಂಡು ಅವರ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಒಂದು ಆದಾಯ ಪಡೆಯೋದಲ್ದನೆ ನಮ್ಮ ದೇಶಕ್ಕೆ ಕೊಡುಗೆನೂ ಸಹ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು.
0: ಮತ್ತೆ ತಾವಾಗಲೇ ಹೇಳಿದ್ರಿ, ಈಗ ಒಂದು ಉದ್ಯಮ ಆರಂಭಿಸೋದಾದರೆ ಅದರಲ್ಲಿ ಎಷ್ಟೆಲ್ಲ ಇಲಾಖೆಗಳ ಒಂದು ಸಮನ್ವಯ ಬೇಕಾಗುತ್ತೆ. ಅದು ಪರಿಸರ ಇಲಾಖೆ ಇರಬಹುದು, ಮತ್ತೆ ಕೈಗಾರಿಕಾ ಇಲಾಖೆ ಇರಬಹುದು, ಅರಣ್ಯ ಇಲಾಖೆ ಇರಬಹುದು, ಹೀಗೆ ಸುಮಾರಷ್ಟು ಇಲಾಖೆಗಳಿಗೆ ಅಲದಾಡುವಂತಹ ಒಂದು ಪರಿಸ್ಥಿತಿ ಇತ್ತು. ಈ ಒಂದು ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸೋದಕ್ಕೆ 2020 ಸ್ಪಿಕ್ಸ್ ಫಾರ್ಮ್ ಅನ್ನುವ ಒಂದು ಪ್ರೊಸೀಜರಲ್ ನಿಯಮದ ಅಡಿಯಲ್ಲಿ 10 ಎಸೆನ್ಷಿಯಲ್ ಪ್ರೊಸೀಜರ್ನ ಒಂದೇ ವೇದಿಕೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ತಗೊಂಬಂತು. ಅದರಲ್ಲಿ ಒಂದು ಉದ್ಯಮ ಶುರು ಮಾಡೋದು ಮತ್ತು ಅದಕ್ಕೆ ಪ್ಯಾನ್ ಟ್ಯಾನ್ ಇಶ್ಯೂ ಮಾಡುವಂಥದ್ದು, ಡಿನ್ ಅಲಾಟ್ಮೆಂಟ್ ಮಾಡೋದಿರಬಹುದು, ಅಥವಾ ECIC ನೋಂದಣಿ ಇರಬಹುದು, EPFO ರಿಜಿಸ್ಟ್ರೇಷನ್ ಇರಬಹುದು, ಈ ರೀತಿ ಒಟ್ಟು 10 ಉದ್ಯಮಕ್ಕೆ ಬೇಕಾದಂತಹ ಏನೇನು ಒಂದು ಫಾರ್ಮ್ಸನ್ನು ಮತ್ತು ಆ ನೋಂದಾವಣೆ ಮಾಡೋದಕ್ಕೆ ಇರುವಂಥ ಒಂದು ಪ್ರಕ್ರಿಯೆ ಏನಿತ್ತು ಅದನ್ನು ಸರಳೀಕರಣ ಮಾಡಿ ಸ್ಪಿಕ್ಸ್ನಲ್ಲಿ ಒಂದೇ ವೇದಿಕೆ ಅಡಿಯಲ್ಲಿ ತರಲಾಗಿದೆ. ಈ ಕ್ರಮಗಳು ಉದ್ಯಮ ಆರಂಭ ಮಾಡೋದಕ್ಕೆ, ನಡೆಸೋದಕ್ಕೆ, ಮತ್ತು ಈವನ ಈಗ ನಷ್ಟದಲ್ಲಿರುವಂತಹ ಅಥವಾ ರೋಗಗ್ರಸ್ತ ಉದ್ಯಮವನ್ನು ಕ್ಲೋಸ್ ಮಾಡೋದಕ್ಕೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ?
1: ಇವತ್ತು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಶುರು ಮಾಡೋದಾಗಿರ್ಬೋದು ಅಥವಾ ಒಂದು ಇಂಡಸ್ಟ್ರಿ ಡೆವಲಪ್ ಮಾಡೋದು ಒಂದು ತರ ಚಾಲೆಂಜ್, ಆದರೆ ಯಾವುದೋ ಕಾರಣದಿಂದ ಅದು ಒಂದು ಇಂಡಸ್ಟ್ರಿ ಚೆನ್ನಾಗಿ ನಡೆದಿಲ್ಲ ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ಅದರದ್ದು 4 times ಏನು ಪ್ರೊಸೆಸ್ನ ಫಾಲೋ ಮಾಡಬೇಕಾಗ್ತಿತ್ತು. ಬಹಳಷ್ಟು ಸರಿ ನೋಡಿದ್ದೀನಿ ಅದು ಜನರೇಷನಲ್ ಆಗಿ ಅದೊಂದು ನಡೀತಾ ಇರುವಂತಹ ಒಂದು ಪ್ರಾಬ್ಲಮ್. ಇವತ್ತು ಸರ್ಕಾರ ತಗೊಂಡು ಬಂದಿರುವಂತಹ ಇನ್ಸಾಲ್ವೆನ್ಸಿ ಬ್ಯಾಂಕ್ರಂಪ್ಸಿ ಏನು ಲಾ ಇದೆ ಅದು ಬಹಳಷ್ಟು ಏನೋ ಉದ್ಯೋಗ ಮಾಡೋರಿಗೆ ಒಂದು ಧೈರ್ಯ ತಂದು ಕೊಡುವಂಥದ್ದು. ಯಾಕಂದ್ರೆ ನನಗೆ ಇನ್ನೂ ನೆನಪಿದೆ ಬಹಳಷ್ಟು ಕಡೆ ನಾವು ಈ ಥರ ಒಂದು ನಮ್ಮದೇ ಅಂತ ಸ್ವಂತ ಉದ್ಯೋಗ ಮಾಡೋಕ್ಕೆ ಹೋದಾಗ ಕಂಪ್ಲೇಂಟ್ಸ್ ಅವ್ರು ಹೇಳೋದು ಒಂದೇ, ಶುರು ಮಾಡೋದು ಈಸಿ ಆದರೆ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೋದಾಗ ತುಂಬ ತೊಂದರೆಗಳಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಒಂದು ಹರ್ಡಲ್ನ ಕ್ರಿಯೇಟ್ ಮಾಡುವಂಥ ಸ್ಥಿತಿ ಇತ್ತು. ಇವತ್ತು ಭಾರತದ ಒಂದು ಏನು ಒಂದು ಹೊಸ ಪಾಲಿಸಿ ಪ್ಯಾರಲಿಸಿಸ್ ಏನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲನೂ ಇವತ್ತು ಕಡಿಮೆ ಮಾಡಿ ಇದನ್ನು ಒಂದು ವಿಂಡೋದಲ್ಲಿ ಒಂದು ಸಿಂಗಲ್ ಟೇಬಲ್ನಲ್ಲಿ ಕೂತ್ಕೊಂಡು ನೀವು ಎಲ್ಲ ಪ್ರಾಬ್ಲಮ್ಗಳು, ಅಂದರೆ ಇದೆಲ್ಲನೂ ಇವತ್ತು ಡಿಜಿಟಲೈಸ್ ಆಗಿ ಮಾಡಿರೋದ್ರಿಂದ ನಿಮ್ಗೇನಂದ್ರೆ ಇವತ್ತು ಇದೆಲ್ಲ ಮಾಡ್ತಾ ಇರೋದು ಟೇಬಲ್ ಟು ಟೇಬಲ್ ಹೋಗೋ ಬದಲು ಡಿಜಿಟಲಿ ಯು ಕ್ಯಾನ್ ಅಪ್ಲೈ ಆಲ್ ದೀಸ್ ಥಿಂಗ್ಸ್. ಇದು ಒಂದು ರೀತಿಯಲ್ಲಿ ಬಹಳಷ್ಟು ಏನೋ ಹೊಸ ಉದ್ಯಮದಾರರಿಗೆ ಒಂದು ಅವಕಾಶ.

0: ಸಾಂಪ್ರದಾಯಿಕವಾಗಿರುವಂತಹ ಮನಸ್ಥಿತಿಯಿಂದ ಇವತ್ತು ಗ್ರೋತ್ನ ಓರಿಯೆಂಟೆಡ್ ಆಗಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರೆ ಅದು ಸಹ ಹೆಲ್ಪ್ ಆಗ್ತಾ ಇದೆ. ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ಗ್ಲೋಬಲ್ ಮಾರ್ಕೆಟ್ ಭಾರತ ದೇಶನ ಎದುರು ನೋಡ್ತಾ ಇರೋದು ಏನಂತಂದ್ರೆ ಇವತ್ತು ಇಟ್ ಈಸ್ ಯುನೋ ರೆಡಿ ಟು ಅಕ್ಸೆಪ್ಟ್ ಅದರ್ ದನ್ ಚೈನಾ ಇರುವಂತ ಒಂದು ಇನ್ನೊಂದು ಆಪ್ಷನ್ ಹುಡುಕ್ತಾ ಇರ್ಬೇಕಾದ್ರೆ ಭಾರತ ಇವತ್ತು ಈ ಒಂದು ಒಯಸಿಸ್ ಅಂತರ ಕಾಣಿಸ್ತಾ ಇದೆ, ಮರುಭೂಮಿಯಲ್ಲಿ ಒಯಸಿಸ್ ಅಂತರ, ಆತರ ಭಾರತ ದೇಶ ಇವತ್ತು ಪ್ರಪಂಚಕ್ಕೆ ಕಾಣಿಸ್ತಾ ಇದೆ.
1: ಮತ್ತೆ 2018 ಕೇಂದ್ರ ಸರ್ಕಾರ ಪರಿವೇಶ್ ಅನ್ನುವ ಒಂದು ಉಪಕ್ರಮವನ್ನ ಜಾರಿಗೊಳಿಸಿತು, ಪರಿವೇಶ್ 2.0. ಅದು ಇದರ ಅಡಿಯಲ್ಲಿ ಬೇರೆ ಬೇರೆ ಇಲಾಖೆಗಳನ್ನ, ತಾವಾಗಲೇ ಹೇಳಿದ್ರಿ, ಈ ವೈವಿಧ್ಯಮಯವಾದ ಇಲಾಖೆಗಳಿಂದ ಪರ್ಮಿಷನ್ ತಗೊಳ್ಳುವಂತಹ ಒಂದು ಸಂಕೀರ್ಣ ವ್ಯವಸ್ಥೆಯ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಈಗ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇರಬಹುದು, ಫಾರೆಸ್ಟ್ ಕ್ಲಿಯರೆನ್ಸ್, ವೈಲ್ಡ್ ಲೈಫ್ ಮತ್ತೆ ಕೋಸ್ಟಲ್ ಝೋನ್ ಕ್ಲಿಯರೆನ್ಸ್, ಇವುಗಳ ಒಂದು ಸಂಕೀರ್ಣ ಪ್ರಕ್ರಿಯೆಯನ್ನ ಸರಳೀಕರಣಗೊಳಿಸುವಂತಹ ಒಂದು ಮಹತ್ವದ ಕ್ರಮ ಇದು ಪರಿವೇಶ್ 2.0. ಇದರ ಅಡಿಯಲ್ಲಿ ಮುಂಚೆ ಎಲ್ಲ ಏನು ಸುಮಾರು 105 ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಲೈನ್ ಇತ್ತು, ಅದು ಈಗ 64 ಅದನ್ನ ಇಳಿಕೆ ಮಾಡಲಾಗಿದೆ. ಸೊ ಒಟ್ಟಾರೆ ಈ ಒಂದು ಸರಳೀಕರಣ ಪ್ರಕ್ರಿಯೆಗಳೆಲ್ಲವೂ ಕೂಡ ಉದ್ಯಮ ಆರಂಭ ಮಾಡೋದಕ್ಕೆ ಮತ್ತೆ ಉದ್ಯಮಿಗಳಿಗೆ, ನೀವು ಈಗ ಹೂಡಿಕೆಯ ಸಲಹೆಗಾರರು ಸಲಹೆಯ ದೃಷ್ಟಿಯಿಂದ ನೋಡೋದಾದ್ರೆ ಉದ್ಯಮಗಳಿಗೆ ಯಾವ ರೀತಿ ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ?
0: ಇವತ್ತು ನಮ್ಮ ದೇಶದಲ್ಲಿ ಈ ಎಂಟೈರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅದು ಏನೋ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇಂದ ಹಿಡ್ಕೊಂಡು ಇನ್ನೊ ನಂಬರ್ ಆಫ್ ಡೇ ನಾವೇನು ಮೊದಲು ತಗೊಂತಾ ಇದೀವಿ, ಇವತ್ತು ಅದು ಗಣನೀಯವಾಗಿ ಆಲ್ಮೋಸ್ಟ್ 30-40% ಅಷ್ಟು ನಮಗೆ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು. ಇದರಿಂದ ಬಹಳಷ್ಟು ಜನ ಹೊರಗಡೆ ಇರುವಂತಹ ಹೂಡಿಕೆದಾರರು ಮತ್ತೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳಿಗೆ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಮ್ಯಾನುಫ್ಯಾಕ್ಚರರ್ ಆಗುವಂಥದ್ದು ನೆಸೆಸಿಟಿ ಇಲ್ಲ, ಆದರೆ ಬಹಳಷ್ಟು ಜನ ಹೂಡಿಕೆದಾರರು ಇಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ಇಂಡಿಯಾದಲ್ಲಿ, ಇವತ್ತು ಭಾರತ ದೇಶದಲ್ಲಿ ಇವತ್ತು ನಮ್ಮ ದೇಶದ ಇವತ್ತು ಎಕನಾಮಿ ಬೆಳೀತಾ ಇರುವಂತಹ ವೇಗ ನೋಡ್ತಾ ಹೋದ್ರೆ ಪರ್ ಕ್ಯಾಪಿಟ ಇನ್ಕಮ್ ಏನು ಬೆಳೀತಾ ಇದೆ ಅದರಲ್ಲಿ ಬಹಳಷ್ಟು ಸೇವಿಂಗ್ಸ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಸುಮಾರು $800 ಇತ್ತು ನಮ್ದು, ಯಾವುದು 2008 ಪರ್ ಕ್ಯಾಪಿಟ ಇನ್ಕಮ್, ಪರ್ ಕ್ಯಾಪಿಟ ಇನ್ಕಮ್ ಇವತ್ತು $3,000 ಹೋಗಿದೆ. ಬರುವ ದಿನಗಳಲ್ಲಿ ಅದು $6,000 ಹೋಗುವಂತದ್ದಿದೆ. ಯಾವಾಗ ಪರ್ ಕ್ಯಾಪಿಟ ಇನ್ಕಮ್ ಸರ್ಪ್ಲಸ್ ಮನಿ ಬರುತ್ತೆ, ಅದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರನ್ಮೆಂಟ್ ಆದಾಗ ಅದರದೇ ಆದಂತಹ ಒಂದು ಕಾನ್ಫಿಡೆನ್ಸ್ ಇವತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಅವರ ಪಾರ್ಟಿಸಿಪೇಷನ್ ಇಂಡೈರೆಕ್ಟ್ಲಿ ಆಗ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶ ಬೇರೆ ದೇಶಗಳಿಗೆ ಹೋಗಿ ಅಥವಾ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಕೈ ಚಾಚುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಹೂಡಿಕೆಗಳು ಬರ್ತಾ ಇರೋದ್ರಿಂದ ಬರುವ ದಿನಗಳಲ್ಲಿ ನಮ್ಮ ದೇಶದ ಓವರ್ಆಲ್ GDP ಗ್ರೋತ್ಗೆ, ಎಂಪ್ಲಾಯ್ಮೆಂಟ್ ಅಂಡ್ ಜಾಬ್ ಕ್ರಿಯೇಷನ್ಗಾಗಿರ್ಬೋದು. ಮೂರನೇದು ಇಂಪಾರ್ಟೆಂಟ್ ಏನಂತಂದ್ರೆ ಇವತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿ ಇವತ್ತು ನಮ್ಮ ದೇಶ ಹೊರಹೊಮ್ಮಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು.
1: ಒಟ್ಟಾರೆ ಕೇಂದ್ರ ಸರ್ಕಾರದ ಈ ಎಲ್ಲ ಪ್ರಕ್ರಿಯೆಗಳಿಂದಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಷಯದಲ್ಲಿ ಭಾರತದ ಸ್ಥಾನ ಜಾಗತಿಕವಾಗಿ ತುಂಬಾ ಹೆಚ್ಚಾಗಿರೋದನ್ನ ನಾವು ಕಾಣ್ತೀವಿ. 2014 142 ಸ್ಥಾನದಲ್ಲಿದ್ದ ಭಾರತ 2020 ಹೊತ್ತಿಗೆ 63 ಸ್ಥಾನಕ್ಕೆ ಏರಿಕೆಯಾಗಿದೆ. ಹಾಗೆ ಲಾಜಿಸ್ಟಿಕ್ಸ್ ಕಾಂಪಿಟೇಟಿವ್ನೆಸ್ ಅಂದರೆ ಈಗ ಸರಕು ಸಾಗಣೆಯ ಒಂದು ಸ್ಪರ್ಧಾತ್ಮಕತೆ ವಿಷಯದಲ್ಲಿ ಕೂಡ 2014 54 ಸ್ಥಾನದಲ್ಲಿತ್ತು ಭಾರತ, ಅದು 2023 ಹೊತ್ತಿಗೆ 38 ಸ್ಥಾನಕ್ಕೆ ಏರಿಕೆಯಾಗಿರೋದನ್ನು ಕಾಣ್ತೀವಿ. ಸೊ ಒಟ್ಟಾರೆ ವಿಶ್ವದ ಮಟ್ಟದಲ್ಲಿ ಭಾರತದ ಒಂದು ಶ್ರೇಣಿ ಹೆಚ್ಚಾಗಿರೋದ್ರಿಂದ ವಿದೇಶಿ ಹೂಡಿಕೆ ಕೂಡ ಭಾರತದಲ್ಲಿ ಹೆಚ್ಚು ಆಕರ್ಷಣೆ ಆಗೋದಕ್ಕೆ ಕೂಡ ಕಾರಣ ಆಗಬಹುದೇ ಅಂತ ತಾವು ಹೇಳ್ತೀರಾ?
0: ಎಸ್ ಎಸ್, ಖಂಡಿತವಾಗ್ಲೂ. ಅದೇ ಮುಂಚೆ ಹೇಳಿದಾಗೆ ಇವತ್ತು ಸುಮಾರು $667 billion ಅಷ್ಟು ಹಣ ಇವತ್ತು ನಮ್ಮ ದೇಶಕ್ಕೆ ಬರ್ತಾ ಇದೆ ಒಂದು ಹೂಡಿಕೆಗಾಗಿ. ಹಾಗೇನು ಇವತ್ತು ಓವರ್ಆಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅದರ ರಿಲೇಟೆಡ್ ಆಗಿರುವಂತಹ ಇಂಡಸ್ಟ್ರಿಯಿಂದ ಸುಮಾರು 17-18% ಅಷ್ಟು ಕಾಂಟ್ರಿಬ್ಯೂಷನ್ ನಮ್ಮ GDP ಆಗ್ತಾ ಇದೆ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಈ ನಂಬರ್ ಇನ್ನೂ 40-45% ವರೆಗೆ ಏರಿಕೆ ಆದಾಗ ನಮ್ಮ ದೇಶದಲ್ಲಿ ಈ ಒಂದು ಜನಸಂಖ್ಯೆ ಏನಿದೆ, ಯಂಗ್ ಪಾಪ್ಯುಲೇಷನ್ ಇದೆ, ಇವರಿಗೆ ಬೇಕಾಗಿರುವಂತಹ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲು ಮತ್ತೆ ಸರ್ಕಾರದ ಆದಾಯನ ಜಾಸ್ತಿ ಮಾಡಲು, ಯಾಕಂದ್ರೆ ಸರ್ಕಾರಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಬರೋದ್ರಿಂದ ಏನಾಗುತ್ತೆ, ನಮಗೆ ಬೇಕಾಗಿರುವಂತಹ ಒಂದು ಬೇಸಿಕ್ ಏನೋ ಇನ್ಫ್ರಾಸ್ಟ್ರಕ್ಚರ್, ಎಜುಕೇಷನ್, ಹೆಲ್ತ್ ಕೇರ್ ಆಗಿರ್ಬೋದು, ಮತ್ತೆ ಹಾಗೆ ಒಂದು ಕ್ವಾಲಿಟಿ ಲೈಫ್ನ ಲೀಡ್ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲಾ ತರ ಒಂದು ಸಹಾಯ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ.
1: ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಈ Tier 2, Tier 3 ಅಂತ ನಾವೇನು ಹೇಳ್ತೀವಿ, 2 ಮತ್ತು 3 ಸ್ತರದ ನಗರಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಉದ್ಯಮ ಆರಂಭ ಆಗೋದಕ್ಕೆ ಮತ್ತೆ ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಕೂಡ ಈ ಈಸ್ ಆಫ್ ಡೂಯಿಂಗ್ ಪ್ರಕ್ರಿಯೆ ತುಂಬಾ ಸಹಾಯ ಮಾಡಿದೆ ಅಂತ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಒಟ್ಟಾರೆ ಇಲ್ಲಿಯವರೆಗೆ ಈ ವಿಷಯವಾಗಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಶರಣ್ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸುಗಮ ಉದ್ಯಮ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಶರಣ್ ಸಿ ಪಾಟೀಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿದಿರಾ. ಸಮಯ ಆಗಿದೆ ಸರಿಯಾಗಿ 2:35 ಆತ್ಮೀಯರೇ, ಇನ್ನೀಗ ಸೂಪರ್ ಹಿಟ್ ಚಿತ್ರಗೀತೆಗಳು ನಿಮಗಾಗಿ ಪ್ರಸಾರವಾಗಲಿವೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 1.3 ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.
2: ಚಂದ ಅವಳ ಕಿರುಲಚ್ಚೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದಿರಾ. ಸಮಯ ಆಗಿದೆ 2:51:30. ಸೂಪರ್ ಹಿಟ್ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ ಜೊತೆ ಜೊತೆಯಲ್ಲಿ ಚಿತ್ರದಿಂದ ಹಾಡಿದ್ದಾರೆ ಬಾಂಬೆ ಎಸ್ ಜಯಶ್ರೀ ಅವರು. ಈ ಹಾಡಿನ ಸಾಹಿತ್ಯ ನಾಗೇಂದ್ರ ಪ್ರಸಾದ್ ವಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದ್ದು. ಮತ್ತೊಂದು ಸುಂದರ ಗೀತೆ ಇದರ ನಂತರ ಸಂಜಿತ್ ಹೆಗ್ಡೆ ಅವರ ಸೂಪರ್ ಹಿಟ್ ವಾಯ್ಸ್ ಅಲ್ಲಿ ಯಾವ ಚಿತ್ರದಿಂದ ಅಂತ ಹೇಳಿದ್ರೆ shreekrishna@gmail.com. ಈ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ನಿಮ್ಮ ಮೆಚ್ಚಿನ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ.

ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 3:40. ಇನ್ನೀಗ ಕಾರ್ಯಕ್ರಮ ಹೊಂಬಿಸಿಲು, ರಸಪ್ರಶ್ನೆಗಳ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗಿರೋದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ರಸಪ್ರಶ್ನೆಯ ಕಾರ್ಯಕ್ರಮ ಶುರುವಾಯಿತು. ಕ್ವಿಜ್ ಶೋ, ಇಂದಿನ ಕ್ವಿಜ್ ಶೋ ನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೇಳ್ತಾರಪ್ಪ, ಗೊತ್ತಾಗ್ತಾ ಇಲ್ವೇ, ಏನ್ ಉತ್ತರ ಕೊಡೋದು, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಏನು ತಲೆ ಕೆಡಿಸ್ಕೊಳ್ಬೇಡಿ. ತುಂಬಾ ತುಂಬಾ ತುಂಬಾ ಈಸಿ ಆಗಿರುವಂತಹ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತೀನಿ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಸೊ ಸಿಂಪಲ್ ಅಂದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಗೂ ಇರೋದಿಲ್ಲ. ನೀವಂತೂ ಗೂಗಲ್ ಮಾಡಿದ್ರೆ ಖಂಡಿತ ಉತ್ತರ ಸಿಕ್ಕೋದಿಲ್ಲ, ಯಾಕಂದ್ರೆ ಈ ಪ್ರಶ್ನೆಗಳನ್ನ ಸ್ವತಃ ನಾನೇ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ಸಣ್ಣ ಸಣ್ಣ ಪ್ರಶ್ನೆಗಳು, ಸ್ವಲ್ಪ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ನಿಮ್ಮ ಬುದ್ಧಿಯನ್ಗೆ ಕಸರತ್ತನ್ನ ಕೊಡುವಂತಹ ಪ್ರಶ್ನೆಗಳು, ಮಾನಸಿಕ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ತಂದಿದ್ದೀನಿ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ 3 ಅಥವಾ ಸಾಧ್ಯವಾದ್ರೆ 4 ಪ್ರಶ್ನೆಗಳನ್ನ ಕೇಳ್ತೀನಿ. ಒಂದು ಪ್ರಶ್ನೆಗೆ 2 ಹಾಡುಗಳ ಕಾಲಾವಕಾಶ ನಿಮಗೆ ಇರುತ್ತೆ. ಯಾರು ಸರಿ ಉತ್ತರವನ್ನ ಕೊಡ್ತಾರೋ, ಬೇಗ ಕೊಡ್ತಾರೋ, ಅವರ ಇಷ್ಟದ ಹಾಡನ್ನ ಮುಂದಿನ ಹಾಡಾಗಿ ಪ್ರಸಾರ ಮಾಡ್ತೀನಿ. ಸೊ ಪ್ರಶಸ್ತಿ ಕೂಡ ಇರುತ್ತೆ. ಪ್ರಶಸ್ತಿಯ ಜೊತೆಗೆ ನಮ್ಮ ಕೇಳುಗರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ರೈನ್ಬೋ ತಂಡದ ಪರವಾಗಿ ಈ ಒಂದು ಜೋರಾದ ಚಪ್ಪಾಳೆ ಕೂಡ ಅವರಿಗೆ ಸಿಕ್ಕುತ್ತೆ. ಈ ಒಂದು ಚಪ್ಪಾಳೆ ನಿಮ್ಮದಾಗಿಸ್ಕೊಳ್ಬೇಕು. ನಿಮ್ಮ ಇಷ್ಟದ ಹಾಡನ್ನ ನೀವು ಕೇಳಬೇಕು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಾನು ಕೇಳುವಂತ ಅತಿ ಅತಿ ಸುಲಭದ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನ ಬೇಕು ಬೇಕು ನಮಗೆ ತಲುಪಿಸ್ಬೇಕು. ನಿಮ್ಮ ಉತ್ತರಗಳು ನಮ್ಮನ್ನ ತಲುಪಬೇಕಾಗಿರೋ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಂಡ್ಬಿಡಿ. ಎಫ್ ಎಂ ರೈನ್ಬೋ ಅಂತ 9408010013 9480101013 ಈ ಸಂಖ್ಯೆಗೆ ನಿಮ್ಮೆಲ್ಲರ ಉತ್ತರಗಳು ಬಂದು ತಲುಪಲಿ. ಸೊ ಪ್ರಶ್ನೆಯನ್ನ ಕೇಳೋಣವಾ? ಪ್ರಶ್ನೆಯನ್ನ ಕೇಳ್ತೀನಿ, ಅದಕ್ಕೂ ಮೊದಲು ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಗೀತೆಯ ನಂತರ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆ ಕೇಳ್ತಾ ಇರಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮತ್ತೊಮ್ಮೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಈ ಒಂದು ಚಪ್ಪಾಳೆಯನ್ನು ನಿಮ್ದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ. ನಾನು ಕೇಳುವಂತಹ ಅತಿ ಸುಲಭದ ಪ್ರಶ್ನೆಗಳಿಗೆ ಬೇಗ ಬೇಗ ಸರಿಯಾದಂತಹ ಉತ್ತರವನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದೆ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನ ಹೇಳ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಂಡ್ಬಿಡಿ. 9480901013 9480901013. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿದೆ. ನೀವೆಲ್ಲರೂ ಕೂಡ ಕನ್ನಡಿಯನ್ನ ನೋಡ್ಕೊಳ್ತೀರಾ ಅಲ್ವಾ? ಇಲ್ಲ ಅಲ್ವಾ? ಇಲ್ಲ ಅಂತ ಯಾರು ಹೇಳೋದಿಲ್ಲ, ಯಾಕಂದ್ರೆ ಬೆಳಗ್ಗೆ ಎದ್ದರೂ ನಾನು ಹೇಗಿದ್ದೀನಿ ಅಂತ ನೋಡ್ಕೊಳ್ಳೋದೇ ತುಂಬಾ ಖುಷಿಯಾದಂತಹ ವಿಚಾರ. ಹೌದು ಹೌದು, ಇರ್ಲಿ ಇರ್ಲಿ. ಆದ್ರೂ ಸಹ ಕನ್ನಡಿ ಒಳಗಡೆ ನಾನು ಕೇಳುವಂಥ ಪ್ರಶ್ನೆ ಹೀಗಿದೆ. ನೀವು ಕನ್ನಡಿಯನ್ನು ನೋಡೋವಾಗ, ಈಗ ಸಮಯ ಇರ್ಬೋದು 9:30 ರಾತ್ರಿ ಆದರೂ ಸರಿ ಪರವಾಗಿಲ್ಲ, ಬೆಳಿಗ್ಗೆ ಆದರೂ ಪರವಾಗಿಲ್ಲ, ಸಮಯ ಆಗಿದೆ ಸರಿಯಾಗಿ 9:30. ಆದರೆ ಕನ್ನಡಿ ಒಳಗಿನ ಗಡಿಯಾರದ ಪ್ರತಿಬಿಂಬ 9:30 ಸಮಯ ತೋರಿಸ್ತಾ ಇದ್ರೆ ಸರಿಯಾದಂಥ ನಿಜವಾದ ಸಮಯ ಎಷ್ಟು? ಕನ್ನಡಿ ಒಳಗಡೆ ಪ್ರತಿಬಿಂಬ ತೋರಿಸ್ತಾ ಇದೆ ಎಷ್ಟು, 9:30 ಅಂತ, ಸರಿಯಾದ ಸಮಯ ನಿಜವಾದಂಥ ಸಮಯ ಎಷ್ಟು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ, ಸಾಧ್ಯವಾದರೆ ನಿಮ್ಮ ಗಡಿಯಾರವನ್ನು ತಿರುಗಿಸಿ ಯೋಚನೆ ಮಾಡಿ, ಟರ್ನ್ ಮಾಡಿ ನೋಡಿಕೊಂಡು ಸಮಯವನ್ನು ಸರಿಯಾಗಿ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. 2 ಹಾಡುಗಳ ಕಾಲಾವಕಾಶ ಕೇಳ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ರಾಮ ಅವರ ಸೂಪರ್ ಹಿಟ್ ವಾಯ್ಸ್ ಅಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಗೀತೆಯನ್ನ ಕೇಳ್ತಾ ಕೇಳ್ತಾ ಪ್ರಶ್ನೆ ಏನ್ ಕೇಳಿದ್ವಿ ಅಂತಾನೆ ಮರ್ತೋಗ್ತಾ ಇದೆ ನೋಡಿ. ಮರಿಬೇಡಿ, ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳ್ತೀನಿ, ಮತ್ತೊಂದು ಗೀತೆಯನ್ನ ಪ್ರಸಾರ ಮಾಡ್ತೀನಿ. ಸರಿಯಾದಂತಹ ಉತ್ತರವನ್ನ ಕಳ್ಸಿಕೊಟ್ಟವರ ಹೆಸರುಗಳನ್ನ ಹೇಳಲಾಗುತ್ತೆ. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಗಮನಿಸಿ, ಸರಿ ಉತ್ತರ ಕೊಟ್ಟವರ ಹೆಸರುಗಳನ್ನ ಮಾತ್ರ ಹೇಳೋದು, ಹಾಗಾಗಿ ಗೊತ್ತಾಗ್ಬಿಡುತ್ತೆ ಯಾರೆಲ್ಲ ಸರಿ ಉತ್ತರವನ್ನ ಕೊಟ್ರು ಅಂತ. ಬೇಸರ ಮಾಡ್ಕೊಳ್ಬೇಡಿ ತಪ್ಪಾದ್ರೆ ಉತ್ತರ, ಯಾಕಂದ್ರೆ ಪ್ರಯತ್ನ ಮಾಡೋದು ತುಂಬಾ ಮುಖ್ಯ ಅಲ್ವಾ. ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಕನ್ನಡಿಯ ಒಳಗಿನ ಗಡಿಯಾರದ ಪ್ರತಿಬಿಂಬ 9:30 ಸಮಯವನ್ನ ತೋರಿಸ್ತಾ ಇದ್ರೆ ನಿಜವಾದಂಥ ಸಮಯ ಎಷ್ಟು, ಸರಿಯಾದ ಸಮಯ ಎಷ್ಟು? ಕನ್ನಡಿ ಒಳಗಡೆ 9:30 ತೋರಿಸ್ತಾ ಇದೆ, ಹಾಗಾದ್ರೆ ಸರಿಯಾದ ಸಮಯ ಎಷ್ಟು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ವಾಚ್ ಅನ್ನ ತಿರುಗಿಸಿ ತಿರುಗಿಸಿ ನೋಡಿ, ಇಲ್ಲ ವಾಲ್ ಕ್ಲಾಕ್ ಅನ್ನ ತಿರುಗಿಸಿ ಕನ್ನಡಿಯ ಮುಂದೆ ಇಟ್ಟು ಚೆಕ್ ಮಾಡಿ ನಮಗೆ ಉತ್ತರವನ್ನ ಕಳಿಸ್ಕೊಡಿ. ನಿಮ್ಮ ಉತ್ತರ ನಮ್ಮನ್ನ ತಲುಪಬೇಕಾಗಿರೋ ವಾಟ್ಸ್ಆಪ್ ಸಂಖ್ಯೆ ಮತ್ತೊಮ್ಮೆ 9480901013 9480901013. ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮೆಲ್ಲರ ಉತ್ತರಗಳು ಹರಿದು ಬರಲಿ. ಕೇಳ್ತಾ ಇರಿ ಸ್ಟೇಟ್ ಯೂನರ 1.3 FM ರೈನ್ಬೋ ಕನ್ನಡ ಕಾಮ. ಇದು ನಿಮ್ಮದೇ ಕಾರ್ಯಕ್ರಮ ಹೊಂಬಿಸಿಲು.

ಧ್ವನಿ ನಟ ಸರ್ವಭೌಮ ಚಿತ್ರದ ಸೂಪರ್ ಹಿಟ್ ಗೀತೆ ಅಂತ ನಾ ಕೇಳ್ಕೊಂಡು ಬಂದ್ವಿ. ಪ್ರಶ್ನೆಯನ್ನ ಕೇಳಿದ್ದೆ, ಕನ್ನಡಿ ಒಳಗಿನ ಗಡಿಯಾರದ ಪ್ರತಿಬಿಂಬ 9:30 ಸಮಯವನ್ನ ತೋರಿಸ್ತಾ ಇದ್ರೆ ನಿಜವಾದ ಸಮಯ ಎಷ್ಟು ಅಂತ. ಪ್ರಶ್ನೆಯನ್ನ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕೊಟ್ಟಂತಹ ನಮ್ಮ ಮೊದಲ 3 ಜನ ಕಿಡುಗರು ಯಾರು ಅಂತ ನೋಡೋದಾದ್ರೆ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ದಿಲೀಪ್ ಅವರು ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಅವರು ಬೆಂಗಳೂರು ಇಲ್ಲಿಂದ. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ಸಹ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಸರಿ, ಇವರ ನಂತರ ಯಾರೆಲ್ಲ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ಯಾಕಂದ್ರೆ ಸರಿ ಉತ್ತರ ಕೊಟ್ಟವರ ಹೆಸರನ್ನ ಮಾತ್ರ ಹೇಳ್ತೀನಿ ಅಂತ ಹೇಳಿದ್ದೆ. ನೇತ್ರಾ ಕಿಂಗೇರಿ ಅವರು, ರಾಜೇಂದ್ರ ಕುಮಾರ್ ಅವರು ಗುಬ್ಬಿಯಿಂದ, ಎನ್ ಆರ್ ಪ್ರಸಾದ್ ಅವರು, ಹಾಗೆ ಬಿಂದು ಪ್ರಕಾಶ್ ಅವರು ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ, ಆಶಾ ಶ್ರೀನಿವಾಸ್ ಅವರು ಬಿನಿಪೇಟೆಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಎಚ್ ಆರ್ ರುದ್ರಸ್ವಾಮಿ ಅವರು ಚಿಕ್ಕಮಗಳೂರು ಇಲ್ಲಿನ ಉತ್ತರವನ್ನ ಸರಿಯಾಗಿ ಕಳ್ಸಿಕೊಟ್ಟಿದ್ದಾರೆ. ರಾಮರತ್ನ ಅವರು ರಾಜರಾಜೇಶ್ವರಿ ನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಹಂಪಿಯಿಂದ ಜಾಫರ್ ಅವರು, ಮಹೇಶ್ ಯಾಡ್ವಾಡ ಅವರು ಯಾದಗಿರಿಯಿಂದ, ಚಂದನ ಅವರು ಚಿತ್ರದುರ್ಗದಿಂದ ಸರಿಯಾದಂತಹ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರ ಅವರು ಬಿನಿಪೇಟೆಯಿಂದ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮತ್ಯಾರು ಈಗ ಯಾರು ಕನ್ನಡಿ ನೋಡ್ಕೊಂಡು ಕುತ್ಕೊಳ್ಳೋದು ಮೇಡಮ್ ಅಂತ ಕೇಳ್ತಿದ್ದಾರೆ ಅನುಷ್ ಅವರು. ಯೋಚನೆ ಮಾಡಿ, ಇನ್ನು ಸರಿ ಉತ್ತರ ಬೇಕು ಅಂತ ಹೇಳಿದ್ರೆ ನಾವು ಕನ್ನಡಿ ನೋಡ್ಬೇಕಲ್ವಾ. ನವೀನ್ ಮತ್ತೆ ಗೆಳೆಯರು ಬೆಳಗಾವಿಯಿಂದ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಇನ್ನು ಮತ್ಯಾರು ಸಂತೋಷ್ ಅವರು ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಚಂದ್ರಕಾಂತ್ ಅವರು ರಾಯಚೂರಿಂದ, ಹಾಗೆ ಹುಬ್ಬಳ್ಳಿ ಲೋಹ್ಯಾ ನಗರದ ಚನ್ನಬಸಪ್ಪ ಕರ್ಮಡಿ ಕುಟುಂಬದವರು ಸರಿ ಉತ್ತರ ಕಳಿಸಿದ್ರೆ, ಸಾಯಿ ಶ್ರೀನಿವಾಸ್ ಅವರ ಉತ್ತರ ಸರಿಯಾಗಿದೆ. ಮಂಡಿಕಲ್ ಕೃಪಾ ಅವರು, ಉಮೇಶ್ ಅವರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಶುಭಾನ್ ಕೋರಿ ಅವರು ಹಂಪಸಾಗರದ ಸರಿ ಉತ್ತರವನ್ನ ಕಳಿಸಿದ್ರೆ, ನಂಬರ್ ಎಂಡಿಂಗ್ ವಿತ್ 8-0-3-2-5 ಇವರು ಕೂಡ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಮೊದಲು ಸ್ವಲ್ಪ ತಪ್ಪಾಗಿದೆ, ಆನಂತರ ಸರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವರ ನಂತರ ಸರಿ ಉತ್ತರವನ್ನ ಕಳ್ಸಿಕೊಟ್ಟವರು ಅರಿತಾ ಅನಂತರಾಜ್ ಅವರು ಗೋರ್ಲಡ್ಕು ಇಲ್ಲಿಂದ. ದಯವಿಟ್ಟು ಹೆಸರನ್ನ ಕೂಡ ತಿಳಿಸ್ಕೊಡಿಪ್ಪ, ನಿಮ್ಮ ಹೆಸರನ್ನು ಹೇಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತಲ್ವಾ. ವೀಣಾ ಅವರು ಸರಿ ಉತ್ತರ ಕಳಿಸಿದ್ರೆ, ಗೋಪಾಲ್ ಕೃಷ್ಣ ಅವರ ಉತ್ತರ ಸರಿಯಾಗಿದೆ. ಮಂಜು ಅವರು ಮಾರಥಳಿನ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ, ಕೆಪಿ ರಸ್ತೆಯಲ್ಲಿಂದ ಗೋಪಾಲ್ ಅವರ ಉತ್ತರ ಸರಿಯಾಗಿದೆ.

ಹಾಗೇನೆ ಮತ್ತೆ ಅವರು ಹರಿಹರನ್ ಅವರು ವಿಜ್ಞಾನನಗರದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಶಿವಕುಮಾರ ಕೊಪ್ಪಳ ಜಿಲ್ಲೆಯಿಂದ, ಕಾಂಬಾಳೇಕರಿಂದ ಗೋಪಾಲ್ ಅವರ ಉತ್ತರ ಸರಿಯಾಗಿದೆ. ಸಿರಿ ಅವರು ರಾಯಚೂರಿನ ಸರಿ ಉತ್ತರವನ್ನ ಕಳಿಸಿದ್ರೆ, ಕಲ್ಲೇಶ್ ಕುಮಾರ್ ಅವರು ಶ್ರೀನಗರ ತುಮಕೂರಿಂದ, ಹಾಗೆ ಪಿಕೆಜಿ ಚಿತ್ರದುರ್ಗ, ಪಿಕೆಜಿ ಇವರ ಹೆಸರ ಗೊತ್ತಿಲ್ಲ, ಪ್ರಶಾಂತ್ ಕೆಜಿ ಅವರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಪದ್ಮಶ್ರೀ ಅವರು ರಾಮಚಂದ್ರಪುರದ ಸರಿ ಉತ್ತರವನ್ನ ಕಳಿಸಿದ್ರೆ, ಬಿವಿ ಭೂಮಿಕಾ ಅವರು ಬಸವರಾಜ್ ಕೆಂಗೇರಿ ಬೆಂಗಳೂರಿನ ಸರಿ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತಾರು ನಂಬರ್ ರನ್ನಿಂಗ್ ವಿತ್ 39761 ಮಂಜುನಾಥ್ ಅವರು ಇಂದ್ರಗಿರಿ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ವಿಠಲ್ ಬಾನೆ ಅವರು ರಾಯಭಾಗದಿಂದ, ಗೀತಾಮೂರ್ತಿ ಅವರು ಶೃಂಗೇರಿಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 9663 ಇವರು ಕೂಡ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಹಾ, ಇಷ್ಟು ಜನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಪ್ರಶ್ನೆ ಸುಲಭವಾಗಿತ್ತು ಅಂತ ಅಂದ್ಕೊಳ್ತೀನಿ. ಆದ್ರೂ ಪರವಾಗಿಲ್ಲ, ಸರಿ ಉತ್ತರ ಏನು ಅಂತ ನಾನು ಕೂಡ ಹೇಳ್ಬಿಡ್ತೀನಿ. ಕನ್ನಡಿ ಒಳಗಿನ ಗಡಿಯಾರದ ಪ್ರತಿಬಿಂಬ 9:30 ಸಮಯ ತೋರಿಸ್ತಾ ಇದೆ. ನಿಜವಾದ ಸಮಯ ಎಷ್ಟು ಅಂತ ಕೇಳಿದೆ, ಸರಿಯಾದಂತ ಸಮಯ 2:30. ತುಂಬಾ ಜನ 3:30 ಅಂತ ಕಳ್ಸಿಕೊಟ್ಬಿಟ್ಟಿದ್ರು. ಎಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಬೇಕು, ಗೊತ್ತಿಲ್ಲ ಅಂದ್ರೆ ಅಬ್ಸರ್ವ್ ಮಾಡ್ಬೇಕು. ತುಂಬಾ ಸರಿ ನಮಗೆ ಈ ರೀತಿ ಪ್ರತಿಬಿಂಬದ ಪ್ರಶ್ನೆಗಳು ಬರುತ್ತೆ ಅಲ್ವಾ, ಮಾನಸಿಕ ಸಾಮರ್ಥ್ಯದ ಒಂದು ವೃತ್ತದಲ್ಲಿ. ಆ ರೀತಿ ನೋಡೋದಾದ್ರೆ ಇಂಥ ಪ್ರಶ್ನೆಗಳನ್ನ ಮಕ್ಕಳಿಗೂ ಸಹ ತೋರಿಸ್ಕೊಡಿ, ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳ್ತಾನೇ ಇರಿ, ಆಗ ಅವರ ಬುದ್ಧಿ ಕೂಡ ಸ್ವಲ್ಪ ಚುರುಕಾಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ಇಂಥದ್ದೇ ಮತ್ತೆರಡು ಪ್ರಶ್ನೆಗಳನ್ನ ನಿಮಗೆ ಹೊತ್ತು ತರ್ತೀನಿ. ಎಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನೀಗ ವಿಜೇತರ ಇಷ್ಟದ ಹಾಡು ಪ್ರಸಾರವಾಗ್ತಾ ಇದೆ.

ಸಂದೇಶವನ್ನ ಕೇಳೋದಕ್ಕೆ ಸಿದ್ಧವಾಗಿದ್ದೀರಾ ಅಲ್ವಾ? ಈಗಾಗಲೇ ನಮ್ಮ ಕೆಳಗರು ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ಬೇಗ ಬೇಗ ಕೇಳಿ ಮೇಡಮ್, ಉತ್ತರವನ್ನ ಕೊಡೋದಿಕ್ಕೆ ಕೈದಲ್ಲಿ ಮೊಬೈಲ್ ಇಟ್ಕೊಂಡೇ ಇದ್ದೀವಿ ಅಂತ. ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ಸಾಧ್ಯ ಇಲ್ಲ, ಸಾಧ್ಯವಾದರೆ ಒಂದು ಪೇಪರ್ ಪೆನ್ನನ್ನು ತೆಗೆದುಕೊಂಡು ಬರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಉತ್ತರ ಸಿಕ್ಕರೆ ನಿಮಗೆ ಸಿಗುತ್ತೆ. ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ, ಜೊತೆಗೆ ನಿಮ್ಮ ಇಷ್ಟದ ಹಾಡು ಮುಂದಿನ ಹಾಡಾಗಿ ಖಂಡಿತ ಪ್ರಸಾರವಾಗುತ್ತೆ. ಪ್ರಶ್ನೆ ಹೀಗಿದೆ, ಎರಡನೇ ಪ್ರಶ್ನೆ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ಎರಡನೇ ಪ್ರಶ್ನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಡಿನ ಪ್ರಶ್ನೆಯ ನಂತರ ಒಂದು ಹಾಡು ಪ್ರಸಾರವಾಗುತ್ತೆ. ಹಾಡಿನ ನಂತರ 3:30 ಸರಿಯಾಗಿ 5 ನಿಮಿಷಗಳ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ಇರುತ್ತೆ, ಅದರ ನಂತರ ಉತ್ತರವನ್ನು ಹೇಳ್ತೀನಿ. ಸೊ 2 ಹಾಡುಗಳಿರೋದಿಲ್ಲ, 1 ಹಾಡಿನ ಕಾಲಾವಕಾಶ ಮಾತ್ರ ನಿಮಗೆ ಸಿಗುತ್ತೆ. ಒಂದು ದಿನ ಮುಂಜಾನೆ ಅಂದರೆ ಬೆಳಗಿನ ಹೊತ್ತಲ್ಲಿ ಆಟದ ಮೈದಾನದಲ್ಲಿ ರಮಾ ಮತ್ತು ಉಮಾ ಅನ್ನುವಂಥ ಇಬ್ಬರು ಗೆಳತಿಯರು. ಒಂದು ದಿನ ಮುಂಜಾನೆ ಆಟದ ಮೈದಾನದಲ್ಲಿ ರಮಾ ಮತ್ತು ಉಮಾ ಅನ್ನುವಂತಹ ಇಬ್ಬರು ಗೆಳತಿಯರು ಪರಸ್ಪರ ಮುಖ ಮಾಡಿ ಮಾತಾಡ್ತಾ ಇರ್ತಾರೆ. ಒಂದು ವೇಳೆ ಉಮಾಳ ನೆರಳು ರಮಾಳ ಬಲಭಾಗಕ್ಕೆ ಬಿದ್ದರೆ, ರಮಾ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ? ಪ್ರಯತ್ನ ಮಾಡಿ, ಸಂಜೆ ಆಗೋಗ್ಬಿಟ್ಟಿದೆ, ಇವಾಗ ಚೆಕ್ ಮಾಡೋದಿಕ್ಕೆ ಆಗೋದಿಲ್ಲ. ಉತ್ತರ ಸಿಕ್ಕಿದ್ಮೇಲೆ ನಾಳೆ ಬೆಳಗ್ಗೆ ಚೆಕ್ ಮಾಡಬಹುದು ಸರಿಯಾಗಿದೆಯಾ ಇಲ್ವಾ ನಿಮ್ಮ ಉತ್ತರ ಅಂತ. ಒಂದು ದಿನ ಮುಂಜಾನೆ ಆಟದ ಮೈದಾನದಲ್ಲಿ ರಮಾ ಮತ್ತೆ ಉಮಾ ಪರಸ್ಪರ ಮುಖ ಮಾಡಿ ಮಾತಾಡ್ತಾ ನಿಂತಿರ್ತಾರೆ. ಒಂದು ವೇಳೆ ಉಮಾ ನೆರಳು ರಮಾ ಬಲಭಾಗಕ್ಕೆ ಬಿದ್ದರೆ ರಮಾ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ ಅನ್ನೋದನ್ನ ಸರಿಯಾಗಿ ಗೆಸ್ ಮಾಡಿ ಯೋಚನೆ ಮಾಡಿ ಕಳ್ಸಿಕೊಡ್ಬೋದು. ಯಾರಾದರೂ ಬೆಳಗ್ಗೆ ವಾಕಿಂಗ್ ಮಾಡೋರಿಗೆ ಈ ಉತ್ತರ ಕರೆಕ್ಟಾಗಿ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಗೊತ್ತಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಖಂಡಿತ ರಿಯಾಲಿಟಿ ಚೆಕ್ ಮಾಡಿ. ಕೇಳ್ತಾ ಇರಿ ಸ್ಟೇಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಿಮ್ಮ ಉತ್ತರಗಳು ನಮ್ಮನ್ನ ತಲುಪಬೇಕಾಗಿರೋ ವಾಟ್ಸ್ಆಪ್ ಸಂಖ್ಯೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ 9480901013 9489801013.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
3: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
4: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
5: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 3:37. ರಸಪ್ರಶ್ನೆಗಳ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದಲ್ಲಿ ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆ. ಒಂದು ದಿನ ಮುಂಜಾನೆ ಆಟದ ಮೈದಾನದಲ್ಲಿ ರಮಾ ಮತ್ತೆ ಉಮಾ ಪರಸ್ಪರ ಮುಖ ಮಾಡಿ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಉಮಾಳ ನೆರಳು ರಮಾಳ ಬಲಭಾಗಕ್ಕೆ ಬಿದ್ದರೆ ರಮಾ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾಳೆ ಅಂತ ಪ್ರಶ್ನೆಯನ್ನ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕೊಟ್ಟಂತಹ ನಮ್ಮ ಮೊದಲ ಮೂರು ಜನ ಕೇಳುಗರು ಯಾರಪ್ಪ ಅಂತ ಹೇಳಿದ್ರೆ, ಹೊನ್ನೂರಲ್ಲಿ ಅವರು ಹನುಮಂತಪುರದಿಂದ, ಹಾಗೆ ಗೋಪಾಲ್ ಅವರು ಕೆಪಿ ರಸ್ತೆಯಿಂದ, ಅನನ್ಯ ಜಿ ಅವರು ಪುತ್ತೂರು ಇಲ್ಲಿಂದ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ಅಭಿನಂದನೆಗಳು ನಿಮಗೆ, ಕಂಗ್ರ್ಯಾಚುಲೇಷನ್ಸ್. ಇನ್ನು ಇವರ ನಂತರ ಯಾರು ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಇವರ ನಂತರ ಸರಿಯಾದಂತಹ ಉತ್ತರವನ್ನ ಕೊಟ್ಟವರು ಕಾಶಿನಾಥ್ ನಾಯಕ್ ಅವರು, ನಂಬರ್ನಿಂಗ್ ವಿತ್ 40267. ಇವರು ಕೂಡ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಇವರ ನಂತರ ಸರಿ ಉತ್ತರ ಯಾರು ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡೋಣ. ಯಾಕೋ ಸ್ವಲ್ಪ ಪ್ರಶ್ನೆ ಸ್ವಲ್ಪ ಕಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಬೇರೆ ಬೇರೆ ಉತ್ತರಗಳು ಬಂದಿವೆ. ಮತ್ತಾರ ಉತ್ತರ ಸರಿಯಾಗಿದೆ ಅಂದ್ರೆ ಶ್ರೀಪಾದ್ ಅವರು ಕಲ್ಬುರ್ಗಿನ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೇನೆ ಹರೀಶ್ ಅವರು ಮಲ್ಲೇಶ್ವರಂನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಸಿಟಿ ಚಂದ್ರಶೇಖರ್ ಅವರು, ವಸಂತ್ ಕುಮಾರ್ ಅವರು ಅತಿಚೌಡೇನಹಳ್ಳಿಯ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಎಡಭಾಗ ಬಲಭಾಗ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ನನ್ನ ದಿಕ್ಕು ಯಾವ ಭಾಗದಲ್ಲಿ ಅಂತ ಕೇಳಲಿಲ್ಲ, ಯಾವ ದಿಕ್ಕು ಅಂತ ಕೇಳಿದ್ದೆ. ಉತ್ತರನ, ದಕ್ಷಿಣನ, ಪೂರ್ವನ, ಪಶ್ಚಿಮನ ಅಂತ ಕೇಳಿದ್ದೆ. ನೋಡಿ ನೋಡಿ ನಮ್ಮ ಕೇಳುಗರು ಎಷ್ಟು ಬುದ್ಧಿವಂತರು, ನನ್ನನ್ನೇ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ನಿತ್ಯ ಅವರು ನೆಲಮಂಗಲದಿಂದ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಈ ಒಂದು ಉತ್ತರ ಅಲ್ವಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಹೌದು ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಇನ್ನು ಅರ್ಕೆರೆಯಿಂದ ಪಂಡಿತ್ ಚೆನ್ನಪ್ಪ ಅವರ ಉತ್ತರ ಸರಿಯಾಗಿದೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದ ಸರಿ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿದೆ. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ. ಇನ್ನು ತುಂಬಾ ಉತ್ತರಗಳು ಬಂದಿವೆ. ನಾನು ಆಗ್ಲೇ ಹೇಳಿದಾಗೆ ಎಡ ಬಲ ಮೇಲೆ ಕೆಳಗೆ ಅಂತೆಲ್ಲ ಹೇಳ್ಬಿಟ್ಟಿದ್ದೀರಾ. ಸರಿ ಉತ್ತರವನ್ನ ಕೊಟ್ಟರುವಂತ ನಮ್ಮ ಕೇಳುಗರ ಜೊತೆಗೆ ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಂತನ ಎಲ್ಲಾ ಕೇಳುಗರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ನಾವು ಯಾವುದೇ ರಸಪ್ರಶ್ನೆಯಾಗ್ಲಿ ಉತ್ತರ ಕೊಡೋದೆಲ್ಲ ಮುಖ್ಯ, ಅದರಲ್ಲಿ ಭಾಗವಹಿಸೋದು ತುಂಬಾ ಮುಖ್ಯ, ಹೌದಲ್ವಾ? ನನ್ನ ಮಾತಿಗೆ ಎಸ್ ಅಂತೀರಾ ನಮ್ಮ ಕೇಳುಗರು ಅಂತ ಅನ್ಕೊಂಡಿದ್ದೀನಿ. ಪರವಾಗಿಲ್ಲ, ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಂತ ನಮ್ಮ ಕೇಳುಗರ ಇಷ್ಟದ ಹಾಡುಗಳು ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮತ್ತೊಂದು ಸುಂದರ ಗೀತೆಯ ನಂತರ ಇನ್ನೊಂದು ಪ್ರಶ್ನೆ ಕಾಯ್ತಾ ಇದೆ. ಎಲ್ಲಿ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ನಮ್ಮ ಕೇಳುಗರ ಇಷ್ಟದ ಹೆಸರುಗಳನ್ನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಮಾಡ್ತಾ ಉತ್ತರ ಹೇಳೋದನ್ನೇ ಮರೆತು ಬಿಟ್ಟೆ ನೋಡಿ. ಸರಿ, ಉತ್ತರ ಏನಪ್ಪ ಅಂತ ಹೇಳಿದ್ರೆ ಪೂರ್ವ ದಿಕ್ಕು, ಈಸ್ಟ್. ಈಸ್ಟ್ ಫೇಸಿಗೆ ಮುಖ ಮಾಡಿ ನಿಂತಿದ್ದಾರೆ. ಉತ್ತರ ಪೂರ್ವ, ಪೂರ್ವ ಅನ್ನೋದು ಸರಿ ಉತ್ತರ ಆಗಿತ್ತು.

ಕಂಬಿಸಿಲು ಕಾರ್ಯಕ್ರಮದ ಮೂರನೇ ಪ್ರಶ್ನೆಯನ್ನ ಕೇಳುವಂತಹ ಹೊತ್ತಾಗಿದೆ. ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಕೇಳಿದ ನಂತರ ವೇಗವಾಗಿ ಉತ್ತರವನ್ನ ಕಳಿಸ್ಕೊಟ್ಬಿಡಿ. ಯಾರು ವೇಗವಾಗಿ ಉತ್ತರವನ್ನ ಸರಿಯಾಗಿ ಕಳಿಸ್ಕೊಡ್ತಾರೋ ಅವರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ಪ್ರಶ್ನೆ ಹೀಗಿದೆ, 1200 ಜನ

ಜನ ಇರುವಂತಹ ಒಂದು ಸೈನ್ಯ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದೆ. 1200 ಜನ ಇರುವಂತಹ ಒಂದು ಸೈನ್ಯ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದೆ. ಅಲ್ಲಿ ಪ್ರತಿ 15 ಜನ ಸೈನಿಕರಿಗೆ ಒಬ್ಬ ಕ್ಯಾಪ್ಟನ್ ಇದ್ದಾನೆ. ಪ್ರತಿ 15 ಜನ ಸೈನಿಕರಿಗೆ ಒಬ್ರು ಕ್ಯಾಪ್ಟನ್ ಇದ್ದಾರೆ. ಹಾಗಾದ್ರೆ ಒಟ್ಟು ಕ್ಯಾಪ್ಟನ್ಗಳ ಸಂಖ್ಯೆ ಎಷ್ಟು? ಪ್ರಶ್ನೆ ಮತ್ತೊಮ್ಮೆ, 1200 ಜನ ಇರುವಂತಹ ಒಂದು ಸೈನ್ಯ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದೆ. ಅಲ್ಲಿ ಪ್ರತಿ 15 ಜನ ಸೈನಿಕರಿಗೆ ಒಬ್ಬ ಕ್ಯಾಪ್ಟನ್ ಇದ್ದಾರೆ. ಹಾಗಾದ್ರೆ ಒಟ್ಟು ಕ್ಯಾಪ್ಟನ್ಗಳ ಸಂಖ್ಯೆ ಎಷ್ಟು? ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕಾಗಿರೋ ವಾಟ್ಸಪ್ ಸಂಖ್ಯೆ 9408091013, ಇದು ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹ ಪ್ರಶ್ನೆಗಳು. ಯಾವುದೇ ಗೂಗಲ್ ಮಾಡಿದ್ರೆ ಖಂಡಿತ ಉತ್ತರ ಸಿಗುದಿಲ್ಲ. ನೀವೇ ಸ್ವತಃ ಪ್ರಯತ್ನ ಮಾಡಿ ಒಂದು ಪೇಪರ್ ಪೆನ್ಗಳನ್ನ ತೆಗೆದುಕೊಂಡು ಲೆಕ್ಕ ಮಾಡಿ ಪಕ್ಕವಾಗಿ ಉತ್ತರವನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಸ್ಟೇಟ್ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಾಗೆ ಮೂರನೇ ಪ್ರಶ್ನೆ. 1200 ಜನ ಇರುವಂತಹ ಒಂದು ಸೈನ್ಯ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದೆ. ಅಲ್ಲಿ ಪ್ರತಿ 15 ಜನ ಸೈನಿಕರಿಗೆ ಒಬ್ರು ಕ್ಯಾಪ್ಟನ್ ಇದ್ದಾರೆ. ಹಾಗಾದ್ರೆ ಒಟ್ಟು ಕ್ಯಾಪ್ಟನ್ಗಳ ಸಂಖ್ಯೆ ಎಷ್ಟು? ತುಂಬಾ ಜನ ಒಂದು ಉತ್ತರವನ್ನ ಕಳಿಸ್ತಾ ಇದ್ದೀರಾ, ಆದ್ರೆ ಮತ್ತೊಮ್ಮೆ ಯೋಚನೆ ಮಾಡಿ, ಮತ್ತೊಮ್ಮೆ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ. ಪ್ರತಿ 15 ಜನ ಸೈನಿಕರಿಗೆ ಒಬ್ರು ಕ್ಯಾಪ್ಟನ್ ಇದ್ದಾರೆ. ಹಾಗಾದ್ರೆ 1200 ಜನ ಸೈನಿಕರಿಗೆ ಎಷ್ಟು ಜನ ಕ್ಯಾಪ್ಟನ್ಗಳಾಯ್ತು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ ಮತ್ತೊಮ್ಮೆ ಉತ್ತರವನ್ನ ಕಳಿಸ್ಕೊಡಿ. ಇನ್ನು ಒಂದೇ ಒಂದು ಹಾಡಿನ ಕಾಲಾವಕಾಶ. ಕೇಳ್ತಾ ಇರಿ ಸ್ಟೇಟ್ ಯೂನ್ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಪ್ರಶ್ನೆ ಕೇಳಿದೆ, 1200 ಜನ ಇರುವಂತಹ ಒಂದು ಸೈನ್ಯ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದೆ, ಅಲ್ಲಿ ಪ್ರತಿ 15 ಜನ ಸೈನಿಕರಿಗೆ ಒಬ್ರು ಕ್ಯಾಪ್ಟನ್ ಇದ್ದಾರೆ, ಹಾಗಾದ್ರೆ ಒಟ್ಟು ಕ್ಯಾಪ್ಟನ್ಗಳ ಸಂಖ್ಯೆ ಎಷ್ಟು? ಪ್ರಶ್ನೆಯನ್ನ ಕೇಳಿದ ತಕ್ಷಣ ವೇಗವಾಗಿ ಸರಿ ಉತ್ತರ ಕಳಿಸ್ಕೊಟ್ಟಂತಹ ನಮ್ಮ ಮೊದಲ 3 ಕೇಳುಗರು ಯಾರು ಅಂತ ಹೇಳಿದ್ರೆ, ನೇತ್ರ ಅವರು ಕೆಂಗೇರಿಯಿಂದ, ಪೋಷಿತಾ ಅವರು ಮಾರಥಳ್ಳಿಯಿಂದ, ಹಾಗೆ ದಿಲೀಪ್ ಅವರು. ಧನ್ಯವಾದಗಳು ನಿಮ್ಗೆ, ಕಂಗ್ರಾಚ್ಯುಲೇಷನ್ಸ್, ಅಭಿನಂದನೆಗಳು. ಗೀತೆ ಮುಗಿಯೋದಕ್ಕೆ ಮೊದಲೇ ಉತ್ತರವನ್ನ ಪ್ರಯತ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಜನ ಉತ್ತರವನ್ನ ಕಳ್ಸ್ಕೊಟ್ಬಿಟ್ಟಿದ್ದೀರಾ, ಹಾಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕು ನಮ್ಮ ಕೇಳುಗರಿಗೆ. ಸರಿ ಸರಿ ಉತ್ತರ ಕಳ್ಸ್ಕೊಟ್ಟಂತಹ ಮತ್ತು ಕೇಳುಗರು ಯಾರು ಅಂತ ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಉತ್ತರವನ್ನ ಹೇಳ್ತೀನಿ. ಇವರ ನಂತರ ಸರಿ ಉತ್ತರವನ್ನ ಕಳ್ಸ್ಕೊಟ್ಟವರು ಬಾಬಾ ಕಲ್ಯಾಣ್ ಅವರು ಬೆಂಗಳೂರು ಇಲ್ಲಿಂದ, ಇವರ ನಂತರ ಕಲ್ಲೇಶ್ವರ ಕುಮಾರ್ ಅವರು ಶ್ರೀನಗರ ತುಮಕೂರಿನಿಂದ, ಹಾಗೆ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ಶ್ರೀಪಾದ್ ಅವರು ಕಲಬುರಗಿಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಲಕ್ಷ್ಮೀಪತಿ ಅವರು ಕೆಂಗೇರಿಯಿಂದ, ಸಿರಿ ರಾಯಚೂರಿನಿಂದ, ಇವರ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 8769 ವೀಣಾ ಅವರು ವೀಣಾ ಮರಾಠಿ ಅವರು ಸಂದೇಶವನ್ನು ಉತ್ತರವನ್ನ ಸರಿಯಾಗಿ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ, ಹಾಗೆ ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ, ನಂಬರ್ ಎಂಡಿಂಗ್ ವಿತ್ 62179 ಇವರು ಕೂಡ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಎಲ್ಲ ಪ್ರಶ್ನೆಗೂ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿರೋರು. ಇನ್ನು ಕ್ಯಾಪ್ಟನ್ ಅನಾಥ ಸೇವಾಶ್ರಮ ಮಲ್ಲಾಡಿಯನ್ನ ಸರಿಯಾದಂತಹ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಅಭಿನಂದನೆಗಳು, ಕಂಗ್ರಾಚ್ಯುಲೇಷನ್ಸ್ ನಿಮಗೆ. ಇನ್ನು ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಎಸ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 55400 ದಿಲೀಪ್ ಅವರ ಉತ್ತರ ಕೂಡ ಸರಿಯಾಗಿದೆ, ವಿಚಿತ್ರ ಕೂಡ ಇವರು. ಇನ್ನು ಪುಷ್ಪಾ ಶಾನ್ಭಾಗ್ ಅವರು ಕೂಡ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಇವರ ನಂತರ ಮತ್ತಾರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಹೆಚ್ ಆರ್ ರುದ್ರಸ್ವಾಮಿ ಅವರು ಕಣದಾಳು ಹೊಸನಗರ ಚಿಕ್ಕಮಗಳೂರಿನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಅಭಿನಂದನೆಗಳು ನಿಮಗೆ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನ ಸರಿ ಉತ್ತರವನ್ನ ಕಳಿಸಿದ್ರೆ, ಸಿಟಿ ಚಂದ್ರಶೇಖರ್, ವಸಂತಕುಮಾರ್ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಅಭಿನಂದನೆಗಳು. ಇವರ ನಂತರ ಮತ್ಯಾರು ಅಂತ ಹೇಳಿದ್ರೆ ಹರೀಶ್ ಅವರು ಮಲ್ಲೇಶ್ವರಂನ ಸರಿ

ಸೈನಿಕರಿಗೆ ಒಬ್ರು ಕ್ಯಾಪ್ಟನ್ ಅಂತ ಹೇಳಿದ್ರು 75 ಜನ. ಸೊ ನೀವು ಅಲ್ಲಿ ಸ್ವಲ್ಪ ಮೈನಸ್ ಮಾಡ್ತಾ ಹೋಗ್ಬೇಕಾಗುತ್ತೆ ಕ್ಯಾಪ್ಟನ್ಗಳ ಸಂಖ್ಯೆಯನ್ನ. ಹಾಗಾಗಿ ಸರಿ ಉತ್ತರ 75 ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಸರಿ ಉತ್ತರ ಕೊಟ್ಟಂತ ನಮ್ಮ ಕೇಳುಗರಿಗೆ, ಹಾಗೆ ಉತ್ತರವನ್ನು ಕೊಡೋಕೆ ಪ್ರಯತ್ನ ಪಟ್ಟಂತಹ ಎಲ್ಲ ಶ್ರೋತೃ ಬಾಂಧವರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಒಂದು ಸುಂದರ ಗೀತೆಯೊಂದಿಗೆ ಇಂದಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಹೊತ್ತು ಬಂದಿದ್ದೆ. ಈ ಎಲ್ಲ ಪ್ರಶ್ನೆಗಳು ಸ್ವತಃ ನಾನೇ ತಯಾರು ಮಾಡಿದ್ದು, ನೀವೆಲ್ಲ ಗೂಗಲ್ ಮಾಡಿದ್ರೆ ಸಿಗೋದಿಲ್ಲ. ಇಂತಹ ಮತ್ತಷ್ಟು ಪ್ರಶ್ನೆಗಳು ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಾಯ್ತಾ ಇರುತ್ತೆ. ಎಲ್ಲಿ ಹೋಗ್ಬೇಡಿ, ಕೇಳ್ತಾ ಇರಿ, ಕೇಳಿಸ್ತಾನೇ ಇರಿ. 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 4:01. ಇನ್ನೀಗ ಕಾರ್ಯಕ್ರಮ ಗುಲ್ಮೋಹರ್. ಭಾನುವಾರದ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಿಮಿಷದ ಹಿಂದಿ ಚಿತ್ರಗತಿಗಳಿಗಾಗಿ ನೀವು ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013948090103. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ಇದರ ಜೊತೆಗೆ ನಾವು ಮಾತಾಡೋಣ ಶರದ್ ಋತು, ಸದ್ಯಕ್ಕೆ ಆಗಮನವಾಗಿರುವಂತಹ ಶರದ್ ಋತುವಿನ ಕುರಿತಾಗಿ. ಈ ಒಂದು ಶರದ್ ಋತುವಿನ ಬಗ್ಗೆ ನಿಮಗಿರುವಂತಹ ಮಾಹಿತಿ ನೀವು ಸಹ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಕೆಲವೇ ದಿನಗಳಲ್ಲಿ ದಸರೆ ಪ್ರಾರಂಭ ಆಗುತ್ತೆ. ಈ ದಸರೆ ಹಬ್ಬ ಶುರುವಾಗುವಂಥ ಕ್ಷಣ ಗಣನೆ ಎಲ್ಲ ಕಡೆಯೂ ಇದೆ. ಮಳೆ ಕಡಿಮೆ ಆಗಿದೆ. ಯೂಶ್ವಲಿ ದಸರೆ ಶುರುವಾಗುವ ಹೊತ್ತಿಗೆ ಮಳೆ ಕಡಿಮೆ ಆಗುತ್ತೆ, ಆದರೆ ಈ ಬಾರಿ ಯಾಕೋ ಸ್ವಲ್ಪ ಮಳೆ ಕಡಿಮೆ ಅಂತಾನೆ ಹೇಳ್ಬೋದು ಅಲ್ವಾ. ಈ ರೀತಿ ಮಳೆ ಕಡಿಮೆ ಆದಾಗ ಆಕಾಶ ನಿರ್ಮಲ ಆಗುತ್ತೆ. ಮೋಡಗಳ ಮಧ್ಯ ಸೂರ್ಯನ ಕಿರಣಗಳು ಮತ್ತೆ ತೀಕ್ಷ್ಣವಾಗಿ ನೆಲಕ್ಕೆ ಇಳಿಯುವಂಥ ಪ್ರಯತ್ನವನ್ನು ಮಾಡುತ್ತೆ. ಬೆಳಗಿನ ಗಾಳಿಯಲ್ಲಿ ಮಳೆಯ ತೇವದ ಬದಲಾಗಿ ಉಷ್ಣತೆ ಕಾಣಿಸ್ಕೊಳ್ಳುತ್ತೆ. ಈಗಾಗಲೇ ಇದರ ಅನುಭವ ನಮಗೆಲ್ಲ ಆಗ್ತಾ ಇದೆ. ಏನಪ್ಪ ಈ ಒಂದು ಋತುವಿನಲ್ಲೂ ಸಹ ಉರಿ ಉರಿ ಬಿಸಿಲಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನು ಶರದ್ ಋತು ಅಂತ ಕರೀತಾರೆ. ಈ ಋತುವಿನಲ್ಲಿ ಆಗುವಂಥ ಒಂದಷ್ಟು ಬದಲಾವಣೆಗಳು, ಹಾಗೆ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ಬಹುದಾದಂತಹ ಊಟದ ಪದ್ಧತಿ ಇರ್ಬೋದು, ವ್ಯಾಯಾಮದ ಪದ್ಧತಿ ಇರ್ಬೋದು, ಎಲ್ಲವನ್ನ ಮಾತಾಡೋಣ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆಗೆ ನಿಮಿಷದ ಹಾಡುಗಳಿಗಾಗಿ ನೀವು ಸಹ ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ಹಿಂದಿ ಚಿತ್ರಗೀತೆಗಳನ್ನ ಕೇಳೋದಿಕ್ಕೆ ನೀವು ರಿಕ್ವೆಸ್ಟ್ ಕಳಿಸಬೇಕಾಗಿರುವಂತಹ ವಾಟ್ಸ್ಆಪ್ ಸಂಖ್ಯೆ 9480901013 9480103.

4:16:25 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಶಿವ, ಪ್ರೇಮ್, ಕಪಿಲ್, ಶಿವಾನ್, ಸಂಗೀತಾ, ಲಿಪಿ ಹಾಗೆ ದಿಲೀಪ್ ಅವರು. ಹಾಗೆ ಮಂಡಿಕಲ್ ಕೃಪಾ ಅವರು ಸಂದೇಶವನ್ನ ಕಳಿಸಿಕೊಟ್ಟು ನಮಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇವರ ಜೊತೆಗೆ ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರ ಅವರು ಸಹ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಶಿವಾನ್ ಕೋರಿ ಅವರು ಹಂಪಸಾಗರದ ಸಂದೇಶವನ್ನ ಕಳಿಸಿದ್ದಾರೆ. ಗೋವಿಂದ ಮೆನನ್ ಅವರು ಸಹ ಕೋಲಾರದ ಸಂದೇಶವನ್ನ ಕಳಿಸಿಕೊಟ್ಟು ನಮಗೊಂದು ಸುಂದರವಾದಂತಹ ಹಿಂದಿ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್ ಅಂತ ಕೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ಹಾಗೇನೆ ಸಂತೋಷ್ ಅವರು ಕುಡ್ಲೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವರು ಸಂತೋಷ್ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಂಪಿಯಿಂದ ಜಾಫರ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತೆ ಯಾರು ಅಬ್ಬೇನಹಳ್ಳಿ ಸುಪುತ್ರ ಬಾಬು, ಜಯಲಕ್ಷ್ಮಿ, ನಂದಿನಿ, ನವೀನ್ ಕುಮಾರ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಕೆಪಿ ರಸ್ತೆಯಿಂದ ಗೋಪಾಲ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಮಂಗಳೂರಿನ ಮಂಗಳೇಶ್ ಸ್ವಾಮಿ ಅವರು, ಹಾಗೆ ಹೊಮೇಶ್ ಅವರು ಸಿರಿಗೆರೆಯಿಂದ, ಮಂಜುನಾಥ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ತಜುದಿಕ್ ಅವರು ಸಹ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೊಸಲಿಂಗಪುರ ಇಲ್ಲಿಂದ ಸಿಂಧನೂರು ಸುರೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಮತ್ತಾರು ಅಂತ ಹೇಳಿದ್ರೆ ಬಿಳೆಭಾವಿಯಿಂದ ಮಂಜುನಾಥ್ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟು ತಮಗೊಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಿದ್ದಾರೆ. ಪೋಷಿತ ಅವರು ಮಾರತ್ಹಳ್ಳಿನ ಸಂದೇಶವನ್ನ ಕಳಿಸ್ಕೊಟ್ಟು ನಮಗೊಂದು ಸುಂದರವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಸಹ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನಮಗೆ ಸಂದೇಶವನ್ನ ಕಳಿಸಬೇಕಾಗಿರೋ ವಾಟ್ಸಪ್ ಸಂಖ್ಯೆ 9480901013948 0910013. ಗೀತೆಗಳ ಜೊತೆ ಜೊತೆಗೆ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಶರದ್ ಋತುವಿನ ಕೊರತಾಗಿ.

ಶರದ್ ಋತುವಿನ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಬಿಲ್ಮೋಹರ್ ಕಾರ್ಯಕ್ರಮದಲ್ಲಿ. ಮಳೆಗಾಲದಲ್ಲಿ ವಾತಾವರಣ ತೇವಾಂಶದಿಂದ ಕೂಡಿರುತ್ತೆ. ಇನ್ನು ಈ ಅವಧಿಯಲ್ಲಿ ದೇಹದಲ್ಲಿ ಪಿತ್ತದ ಸಂಚಯಕ್ಕೆ ಅನುಕೂಲವಾದಂಥ ಪರಿಸ್ಥಿತಿ ಸಹ ಇರುತ್ತೆ. ಮಳೆ ಕಡಿಮೆಯಾಗಿ ಸೂರ್ಯನ ತಾಪ ಮತ್ತೆ ತೀವ್ರ ಆದಾಗ ಪಿತ್ತ ಮತ್ತೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅದರ ಪರಿಣಾಮ ಏನಾಗುತ್ತೆ? ಒಂದಷ್ಟು ಜನರಲ್ಲಿ ಜ್ವರ ಬರುತ್ತೆ, ಹುಳಿತೇಕಾಗುತ್ತೆ, ಎದೆ ಉರಿ ಬರುತ್ತೆ, ಕೈಕಾಲಿನಲ್ಲಿ ಉರಿ ಬರುತ್ತೆ. ಇದಕ್ಕೋಸ್ಕರನೇ ನವರಾತ್ರಿ ಮತ್ತು ದಸರೆ ಬರ್ತಾ ಇದ್ದ ಹಾಗೆ ಅಂತಹ ಸಮಯದಲ್ಲಿ ಹಬ್ಬದ ಊಟವನ್ನು ಬರೀ ರುಚಿಯ ದೃಷ್ಟಿಯಿಂದ ನೋಡೋದಕ್ಕಿಂತ ಹೆಚ್ಚಾಗಿ ಋತುವಿಗೆ ಇದು ಹೊಂದಿಕೆಯಾಗುತ್ತಾ ಅನ್ನೋದನ್ನು ಗಮನಿಸೋದು ಮುಖ್ಯ. ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಹೇಗಿದೆ ಅಂತ ಹೇಳಿದ್ರೆ, ಆ ಒಂದು ಅವಧಿಗೆ ತಕ್ಕ ಹಾಗೆ, ಋತುವಿಗೆ ತಕ್ಕ ಹಾಗೆ ಹಬ್ಬಗಳಲ್ಲಿ ಅಡುಗೆ ಇರುತ್ತೆ. ಸೊ ಈ ಒಂದು ದಸರೆ ಹಾಗೆ ಈ ಒಂದು ಬರ್ತಾ ಇರುವಂತಹ ಹಬ್ಬದ ಸಮಯದಲ್ಲಿ ನಮ್ಮ ಊಟ ಹೇಗಿರಬೇಕು, ಉಪವಾಸ ಹೇಗಿರಬೇಕು, ವ್ಯಾಯಾಮಗಳು ಹೇಗಿರಬೇಕು ಶರದ್ ಋತುವಿನಲ್ಲಿ ಅನ್ನೋದರ ಕುರಿತಾಗಿ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ನೀವು ಸಹ ಕಾರ್ಯಕ್ರಮ ಕೇಳ್ತಾ ನಮ್ಮೊಟ್ಟಿಗೆ ಭಾಗವಹಿಸಬಹುದು. ಶರದ್ ಋತುವಿನ ಕುರಿತಾಗಿ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನ ನಮಗೆ ಶೇರ್ ಮಾಡೋದ್ರ ಮುಖಾಂತರ, ಅದರ ಜೊತೆಗೆ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9408090103948010013. ಇದು ನಿಮ್ಮದೇ ಮೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: 4:40:05 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು
1: ಆಕಾಶವಾಣಿ ಎಫ್ಎಂ ರೈನ್ಬೋ.
0: ಶರದ್ ಋತುವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಶರದ್ ಋತುವಿನಲ್ಲಿ ತಟ್ಟೆಯ ಒಂದಷ್ಟು ಮೂಲಮಂತ್ರವನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಊಟ ಮಾಡುವಾಗ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಪುಟ್ಟ ಪ್ರಜ್ಞೆ ನಮಗೆ ಇರಬೇಕು. ಏನು ಅಂತ ಹೇಳಿದ್ರೆ, ಅಕ್ಕಿ, ಗೋಧಿ, ಜವೆ, ಜೋಳ, ರಾಗಿ ಇಂಥ ಧಾನ್ಯಗಳನ್ನು ನಮ್ಮ ಪ್ರಾದೇಶಿಕ ಆಹಾರ ಪದ್ಧತಿಗೆ ಅನುಗುಣವಾಗಿ ಬಳಸ್ಬೋದು. ಅನ್ನ ಆಗಲಿ, ರವೆಯಾಗಲಿ, ನುಚ್ಚಾಗಲಿ, ಇದನ್ನು ಹಿಟ್ಟಿನ ರೂಪ ಆಗಲಿ ಅಥವಾ ಸರಳವಾಗಿರಬೇಕು. ಎಂಥ ಆಹಾರ

ಆದರೂ ಸರಿ ಅದು ಗಟ್ಟಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಇನ್ನು ಉಪವಾಸ ಹೇಗಿರಬೇಕು ಅಂತ ಹೇಳಿದ್ರೆ, ಬೇಕಾದ್ದನ್ನೆಲ್ಲ ತಿನ್ನೋದು ಅಥವಾ ಬೇಕಾದ್ದನ್ನ ತಿಂದೇ ಇರೋದು ಇದೆಲ್ಲವೂ ಉಪವಾಸ ಅಲ್ಲ. ಇವತ್ತಿನ ದಿನದಲ್ಲಿ ಉಪವಾಸಕ್ಕೂ ಒಂದು ವಿಶಿಷ್ಟವಾದಂಥ ಮೆನು ಇದೆ ಅಂತಲೇ ಹೇಳ್ಬೋದು. ಹುಳಿ ಹಾಕಿದಂತಹ ಅವಲಕ್ಕಿ, ಗೊಜ್ಜವಲಕ್ಕಿ, ಅವಲಕ್ಕಿ ಮತ್ತು ಮೊಸರು ಇಂಥವುಗಳನ್ನು ಉಪವಾಸದ ಆಹಾರ ಅಂತ ಪರಿಗಣಿಸುವ ಅಭ್ಯಾಸ ಒಂದಷ್ಟು ಜನರಿಗೆ ಇದೆ. ಆದರೆ ಈ ಶರತ್ ಋತುವಿನಲ್ಲಿ ಇಂಥ ಸಂಯೋಜನೆಗಳು ಪಿತ್ತವನ್ನು ಮತ್ತಷ್ಟು ಕೆರಳಿಸುತ್ತೆ. ಕೆಲವರು ಉಪವಾಸ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಒಂದಷ್ಟು ಅವಲಕ್ಕಿಗಳನ್ನ, ಗೊಜ್ಜುಗಳನ್ನ, ಅದು ಇದು ಎಲ್ಲ ತಿಂತಾರೆ, ಇದು ಬೇಯಿಸಿಲ್ಲ ಹಾಗೆ ಮಾಡಿದ್ದು ತಿನ್ಬೋದು ಅಂತ ಹೇಳ್ತಾರೆ. ಆದರೆ ಅದು ತಪ್ಪು. ಹಲವಾರು ದಿನ ಫ್ರಿಡ್ಜ್ನಲ್ಲಿ ಇಟ್ಟು ಹುಳಿಯಾಗಿರುವಂಥ ಇಡ್ಲಿ, ದೋಸೆ ಹಿಟ್ಟನ್ನು ಬಳಸೋದು ಸಹ ಒಂದು ಉತ್ತಮ ಅಭ್ಯಾಸ ಅಲ್ಲ. ಹಿಟ್ಟನ್ನು ಸಾಧ್ಯವಾದಷ್ಟು ತಾಜಾವಾಗಿ ಬಳಸಬೇಕು. ಇದೇ ವಿಚಾರ ಚಪಾತಿ ಹಿಟ್ಟಿಗೂ ಸಹ ಅನ್ವಯ ಆಗುತ್ತೆ. ಉಪವಾಸ ಅನ್ನುವಂಥ ಹೆಸರಿನಲ್ಲಿ ಸಿಕ್ಕಿದ್ದೆಲ್ಲ ತಿನ್ನೋದ್ರ ಬದಲಾಗಿ ಉಪವಾಸ ಅಂತ ಹೇಳಿದ್ರೆ ನೀರು ಬಿಟ್ಟು ಬೇರೆ ಯಾವುದನ್ನು ಸೇವನೆ ಮಾಡದೇ ಇರುವಂಥ ಉಪವಾಸವನ್ನು ನಾವು ಮಾಡಬೇಕು. ಇನ್ನು ಬೇಳೆಕಟ್ಟು, ಕಾಳುಗಳು ಇದರ ಆಯ್ಕೆಯಲ್ಲೂ ಸಹ ಯಾವುದು ಒಂದು ಪಿತ್ತ ಅಂಶ ಇಲ್ಲದೇ ಇರುವಂತಹ, ವಾಯು ಅಂಶ ಇಲ್ಲದೇ ಇರುವಂತಹ ಕಾಳುಗಳನ್ನು ನಾವು ಬಳಸೋದು ಉತ್ತಮ ಈ ಶರದ್ ಋತುವಿನಲ್ಲಿ. ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನು ಕಳಿಸಿರುವಂತಹ ನಮ್ಮ ಕೇಳುಗರು ಕಲ್ಲೇಶ್ವರ ಅವರು ಸಹ ಇದ್ದಾರೆ. ಹಾಗೆ ಇವರ ಜೊತೆಗೆ ಜೆ ವಿಲ್ಫ್ರೆಡ್ ಅವರು ಸಹ ಕೊತ್ತೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅನುಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮಕ್ಕೆ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಶರತ್ ಋತು ನಮ್ಮ ಭಾರತೀಯರಿಗೆ ಅತ್ಯಂತ ಸಂಭ್ರಮದ ಕಾಲ. ಈ ಅವಧಿಯಲ್ಲೇ ತುಂಬ ಹಬ್ಬಗಳು ಬರುತ್ತೆ. ನವರಾತ್ರಿ ಮತ್ತು ದಸರಾ, ದೇವಿ ಆರಾಧನೆ, ವಿಜಯದಶಮಿಯ ವೈಭವದ ಆಚರಣೆ ನಡೆಯುತ್ತೆ. ಶರತ್ ಪೂರ್ಣಿಮಾ ಅಂದರೆ ಶರತ್ಕಾಲದ ಅತ್ಯಂತ ಪ್ರಕಾಶಮಾನವಾದಂತಹ ಹುಣ್ಣಿಮೆ ದಿನದಂದು ಚಂದ್ರನ ಬೆಳಕಿನಲ್ಲಿ ಪಾಯಸ ಇಟ್ಟು ಪ್ರಸಾದವಾಗಿ ಸೇವನೆ ಮಾಡುವಂಥ ಪದ್ಧತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಅವರು ಬಿನ್ನಿಪೇಟೆ ಇಲ್ಲಿಂದ. ಖಂಡಿತ ಸತ್ಯ ನಿಮ್ಮ ಮಾತು. ಈ ಶರತ್ ಋತುವಿನಲ್ಲಿ ಬರುವಂತಹ ಆ ಪೌರ್ಣಿಮೆಯನ್ನು ನೋಡುವುದೇ ಒಂದು ಚಂದ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ತಪ್ಪದೆ ವೀಕ್ಷಣೆ ಮಾಡಿ. ತುಂಬ ಸುಂದರವಾಗಿರ್ತಾನೆ ನಮ್ಮ ಚಂದಿರ ಅಂತಲೇ ಹೇಳ್ಬೋದು. ಇನ್ನು ಮತ್ತಾರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಸೋಮೇಶ್ವರ ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದ ಚನ್ನಬಸಪ್ಪ ಕರ್ಮಡಿ ಅವರ ಸಂದೇಶ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಿಂದ ರಫಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಲ್ಲಪ್ಪ ಶೆಟ್ರು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಾಲ್ಮೀಕಿ ಮರಿಲಿಂಗಪ್ಪ ಅವರು, ಕಂಪ್ಲಿ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ನಮ್ಮ ರನ್ನಿಂಗ್ ವಿತ್ 851840 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶೃಂಗೇರಿಯಿಂದ ಸಸಿಮನೆ ಶಿವಶಂಕರ್ ಅವರ ಸಂದೇಶ ಬಂದಿದೆ. ಹಾಗೆ ಗೀತಾ ಜೈ ಸಂತೋಷಿ ಮಾತಾ, ಈ ಚಿತ್ರದ ಯಾವ್ದಾದ್ರು ಒಂದು ಗೀತೆಯನ್ನ ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯ ಈರಣ್ಣ ಜೇವೂರ ಅವರು. ಹಾಗೆ ನಂಬರ್ ರನ್ನಿಂಗ್ ವಿತ್ 72985 ಶಾಮಿದ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಒಂದು ಗೀತೆಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಪಿ ಎಚ್ ಪಾಟೀಲ್ ಅವರು ರಾಣಿಬೆಂದೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ಸಹ ಇದೇ ರೀತಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481013948001013. ಇಂದಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿರೋದು ನಾನು, ನಿಮ್ಮ ಪ್ರೀತಿಯ ಆರ್ಜೆ ರೂಪಾ.

ಹಬ್ಬಬ್ಬ, ಮಳೆಗಾಲ ಕಡಿಮೆ ಆಯಿತು, ಇನ್ನೇನು ಬಿಸಿಲು ತುಂಬ ಹೆಚ್ಚಾಗಿ ಶುರು ಆಗಿಬಿಟ್ಟಿದೆ. ಇವಾಗೇನು ಮಾಡೋದು, ಈಗ ವ್ಯಾಯಾಮ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಕೂಡ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಶರತ್ ಋತುವಿನಲ್ಲಿ ವ್ಯಾಯಾಮವನ್ನು ಸಾಧ್ಯವಾದಷ್ಟು ಮಾಡಲೇಬೇಕು, ಮಾಡಬಾರ್ದು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಹಬ್ಬಗಳು ಬರುತ್ತೆ, ಕರೆದ ತಿಂಡಿಗಳಿಗೆ ನಾವೇನಾದರೂ ಫುಲ್ ಸ್ಟಾಪ್ ಇಡೋದಕ್ಕಾಗುತ್ತಾ? ಅದು ಕೂಡ ಆಗೋದಿಲ್ಲ. ಹಬ್ಬದ ನೆಪದಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ಕಡಿಮೆ ಆಯಿಲ್ ಇರುವಂಥ ಊಟಗಳನ್ನು ತಪ್ಪದೆ ಮಾಡಿ. ಇವತ್ತು ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂದೆ ಸಾವಿರಾರು ರೀಲ್ಸು, ವಿಡಿಯೋಗಳು, ಸಲಹೆಗಳು ಬರ್ತಾನೇ ಇರುತ್ತೆ. ಆದರೆ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಂದೇ ಸಲಹೆ ಅನ್ವಯ ಆಗುತ್ತಾ? ಒಬ್ಬೊಬ್ಬರ ದೇಹದ ಪ್ರಕೃತಿ ಒಂದೊಂದು ಥರ ಇರುತ್ತೆ ಅಲ್ವಾ? ಹಾಗೆ ಎಲ್ಲ ಕಾಲದಲ್ಲೂ ಒಂದೇ ಸಲಹೆ ಅನ್ವಯ ಆಗೋದಿಲ್ಲ. ಹೇಮಂತ ಋತುವಿನಲ್ಲಿ ಶಕ್ತಿವರ್ಧಕವಾಗಿರುವಂಥ ಆಹಾರ, ವ್ಯಾಯಾಮ ಗ್ರೀಷ್ಮದಲ್ಲಿ ಸೂಕ್ತವಾಗದೇ ಇರಬಹುದು. ಒಂದು ಋತುವಿನಲ್ಲಿ ಹಿತವಾಗಿರುವಂಥ ಪದಾರ್ಥ ಮತ್ತೊಂದು ಋತುವಿನಲ್ಲಿ ಹಿತ ಆಗದೇ ಇರಬಹುದು. ಹಾಗಾಗಿ ಆರೋಗ್ಯಕರವಾದಂತಹ ಜೀವನ ಶೈಲಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಆ ಋತುವಿಗೆ ತಕ್ಕ ಹಾಗೆ ನಮ್ಮ ದೇಹ ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥ ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕು. ಇನ್ನು ಋತುವನ್ನು ಅರಿತು ಬದುಕೋದು ಅಂತ ಹೇಳಿದ್ರೆ ಪ್ರಕೃತಿಯ ಜೊತೆಗೆ ಹೆಜ್ಜೆ ಹಾಕೋದು ಅಂತಲೇ ಅರ್ಥ. ಪ್ರಕೃತಿಯ ಜೊತೆಗೆ ನಡೀತಾ ನಡೀತಾನೆ ನಾವು ನಮ್ಮೊಳಗಿರುವಂಥ ಎಲ್ಲ ಗುಣಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ಬೋದು. ಹಬ್ಬದ ದಿನಗಳಲ್ಲಿ ವೈವಿಧ್ಯಮಯವಾದಂಥ ಆಹಾರಗಳನ್ನು ಸವಿಯೋದು ತಪ್ಪಲ್ವೇ ಅಲ್ಲ. ಆದರೆ ದೇಹದ ಸೂಚನೆಗಳನ್ನು ಕೇಳಿಸ್ಕೊಳ್ಳಿ, ಹಸಿವಿಗೆ ತಕ್ಕಂತೆ ಊಟ ಮಾಡಿ, ಅತಿಯಾದಂತಹ ಭೋಜನವನ್ನು ತಪ್ಪಿಸೋದು, ಹಾಗೆ ಋತುವಿಗೆ ಹೊಂದುವಂಥ ಆಹಾರವನ್ನು ಆಯ್ಕೆ ಮಾಡೋದು ಎಲ್ಲವೂ ಸಹ ನಮ್ಮ ಕೈನಲ್ಲೇ ಇದೆ. ಆದರೆ ಪ್ರೀತಿ ಪಾತ್ರರಿಗೆ ಪ್ರೀತಿಯನ್ನು ಉಣಬಡಿಸೋದು, ಪ್ರೀತಿಯಲ್ಲಿ ಅವರಿಷ್ಟದ ಊಟವನ್ನು ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪ. ಸ್ಟೇ ಟ್ಯೂನ್, ಕೇಳ್ತಾ ಇರಿ, ಕೇಳಿಸ್ತಾ ಇರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಹ್ಯಾಪಿ ವೀಕೆಂಡ್ ಅಂತ ಹೇಳ್ತಾ ಸೈನ್ ಆಫ್ ಆಗ್ತಾ ಇದ್ದೀನಿ. ನಾನು ನಿಮ್ಮ ಗೆಳತಿ ರೂಪ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕ್ ಯಾರ್ಸ್ ಎಫ್ ಎಂ ರೇನ್ಬೋ 1.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದೀರಾ. ಈ ಹೊದಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮಥ ಅಂದ ಹಾಗೆ ಈ ಹೊತ್ತಲ್ಲಿ ನಿಮಗೋಸ್ಕರ ಸಖತ್ತಾದ ಹಾಡುಗಳು, ಅದರ ಜೊತೆಯಾಗಿ ಐ ಆಮ್ ರೆಡಿ ಅಂತ ನೀವು ಕೇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಯಾಕಂದ್ರೆ ನೀವು ರೆಡಿಯಾಗಿದ್ರೆ ಪ್ರಶ್ನೆ ಕೇಳೋಕೆ ನಾನು ರೆಡಿ, ಉತ್ತರ ಕೊಡೋಕೆ ನೀವು ರೆಡಿಯಾಗಿ ಬೇಗ ಬೇಗ ಟೈಪ್ ಮಾಡಿ ಐ ಆಮ್ ರೆಡಿ ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ಸಂದೇಶ ಕಳಿಸಿಕೊಡಿ. 9408 0101 3 ಬಂದು ತಲುಪಲಿ ನಿಮ್ಮ ವಾಟ್ಸ್ಆಪ್ ಸಂದೇಶ. ಜೊತೆಯಾಗಿರಿ ಕೇಳ್ತಾ ಇರಿ ಕನ್ನಡ ಕಾಮನವಿಲು 101.3 ಮೆಗಾಹರ್ಟ್ಸ್ ಅಂದ ಹಾಗೆ ಈ ಹಾಡು ಸರಿಯಾಗಿ ಉತ್ತರ ಕೊಡೋರ್ಗಲ್ಲ ರೀ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ನಮ್ಮ ಜೊತೆಯಾಗಿ ನಾನು ಉತ್ತರ ಕೊಡೋದಕ್ಕೆ ರೆಡಿ ಅಂತ ಹೇಳಿದವರು ಹೋವಳೆಯಿಂದ ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಎಸ್, ನಾನು ಪ್ರಶ್ನೆ ಕೇಳೋದಕ್ಕೆ ರೆಡಿ ಇದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ?
1: ರೆಡಿ ಮೇಡಮ್.
0: ರೆಡಿ ರೆಡಿ ರೆಡಿ ಅಂತ ಹೇಳ್ತಾ ಇದ್ದೀರಾ. ಸರಿ, ಹಾಗಾದರೆ ನನ್ನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಹೀಗಿದೆ, ಸಾಮಾನ್ಯವಾಗಿ ನಾವು ಏನಂತ ಹೇಳ್ಬೋದು, ಇರುವೆಗಳನ್ನ ನೋಡಿದಾಗ ಇರುವೆಗಳು ನಾವು ತಿನ್ನುವಂತಹ ಆಹಾರವನ್ನ ತೆಗೆದುಕೊಂಡು ಹೋಗಿ ಅಥವಾ ವೇಸ್ಟ್ ಆಗಿರುವಂತಹ ಆಹಾರವನ್ನ ತೆಗೆದುಕೊಂಡು ಹೋಗಿ ಅವು ತಮ್ಮ ಜೀವನವನ್ನ ನಿಭಾಯಿಸುತ್ತವೆ, ಆಹಾರವನ್ನ ತಿನ್ನುತ್ತವೆ ಅಂತ ಅನ್ಕೋತೀವಿ, ಹೌದಾ? ಆದರೆ ಇರುವೆಗಳು ಕೃಷಿಯನ್ನ ಮಾಡುತ್ತವೆ ಅನ್ನೋದು ಒಂದು ಸೆಂಟೆನ್ಸು, ಹೌದಾ ಅಲ್ವಾ ಅನ್ನೋದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇರೋದು ಹೌದು ಅಥವಾ ಅಲ್ಲ ಅಂತ ಹೇಳೋದು ಮಾತ್ರ. ಸೊ ನಿಮ್ಮ ಸಮಯ ಇದೀಗ ಶುರು.
1: ಹೌದು ಮೇಡಮ್.
0: ಹೌದು, ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಹೌದು ಅಂತ?
1: ಹೌದು ಮೇಡಮ್.
0: ಹೇಗೆ?
1: ಅವು ಲೈನ್ ಇದೆ ನೋಡಿ ಮೇಡಮ್, ಅವು ಸಂಸಾರ ಇರುತ್ತೆ ಅದರದ್ದು.
0: ಹ್ಮ್.
1: ಅದನ್ನ ತಗೊಂಡೋಗಿ ಗೂಡು ಒಳಗೆ ಶೇಖರಣೆ ಮಾಡಿ ಎಲ್ಲಾವರೆಗೂ ಆಹಾರ ಕೊಡುತ್ತೆ.
0: ಅಲ್ಲ, ನಿಗೂಢವಾಗಿ ಶೇಖರಣೆ ಮಾಡುತ್ತೆ ಅನ್ನೋದೇನೆ ಆಹಾರನ?
1: ಹೌದು ಮೇಡಮ್.
0: ನಾನ್ ಕೇಳ್ತಾ ಇರೋದು ಕೃಷಿ ಮಾಡುತ್ತಾ ಅಂತ.
1: ಕೃಷಿ ಅಂದ್ರೆ ಮೇಡಮ್?
0: ಕೃಷಿ ಅಂದ್ರೆ ಬೇಸಾಯ.
1: ಕೃಷಿ ಮಾಡಲ್ಲ ಮೇಡಮ್.
0: ಓಕೆ, ನೀವ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ.
1: ಹೌದು ಮೇಡಮ್.
0: ಅಂದ್ರೆ ನಿಮ್ಮ ಪ್ರಕಾರ ಇರುವೆಗಳು ಕೃಷಿಯನ್ನ ಮಾಡೋದಿಲ್ಲ?
1: ಇಲ್ಲ ಮೇಡಮ್.
0: ಓಕೆ, ಸರಿ, ಹಾಗಾದ್ರೆ ನಿಮ್ಮ ಉತ್ತರನ ಫೈನಲೈಸ್ ಮಾಡ್ಲಾ? ಓಕೆ, ನಿಮ್ಮ ಉತ್ತರ ಏನಾಗಿದೆ ನೋಡೋಣವಾ.
1: ಓಕೆ ಮೇಡಮ್.
0: ಏನಾಗಿದೆ ಸರ್?
1: ಗೊತ್ತಿಲ್ಲ ಮೇಡಮ್.
0: ಈಗ ಹೇಳಿ ಸರ್, ಏನ್ ಅನಿಸ್ತಿದೆ ಅಂತ?
1: ಗೊತ್ತಿಲ್ಲ ಮೇಡಮ್, ನನಗೆ ಐಡಿಯಾ ಇಲ್ಲ.
0: ಆಕ್ಚುಲಿ ಆಗಿ ನಿಮ್ಮ ಉತ್ತರ ತಪ್ಪಾಗಿದೆ. ಹೌದು. ಏನಪ್ಪ ಅಂದ್ರೆ ವಿಷಯ, ಇರುವೆಗಳು ಅದರಲ್ಲೂ ಎಸ್ಪೆಷಲಿ ಅದನ್ನ ಲೀಫ್ ಕಟ್ಟರ್ ಇರುವೆಗಳು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ಎಲೆಗಳನ್ನ ಕತ್ತರಿಸಿ ಸಾಕ್ತಾ ಇರತ್ತೆ, ಇರುವೆಗಳು ಅದನ್ನ ಸಾಗಿಸ್ತಾ ಇರತ್ತೆ ಎಲೆಗಳನ್ನ. ಅರೆ, ಇದೇನ್ ಎಲೆಗಳನ್ನ ತಿನ್ನುತ್ತಾ ಅಂತ ಹೇಳಿ ಅಂದ್ಕೊಳ್ತೀವಿ. ಬಟ್ ಆಕ್ಚುಲಿ ಇರುವಂತ ಕಥೆನೆ ಬೇರೆ. ಈ ಲೀಫ್ ಕಟ್ಟರ್ ಆಂಟ್ಸ್ ಅದರಲ್ಲೂ ಎಸ್ಪೆಷಲಿ ಈ ಒಂದು ಇರುವೆಗಳೇನಿದೆ, ಎಲೆಗಳನ್ನ ನೇರವಾಗಿ ತಿನ್ನೋದಿಲ್ಲ ಆಹಾರವಾಗಿ, ಅವುಗಳನ್ನ ತಮ್ಮ ಭೂಗರ್ಭದ ಒಳಗಿಡುವಂತ ಅಂದ್ರೆ ಮರಳಿನ ಒಳಗಡೆ ಇಟ್ಕೊಂಡಿರ್ತಲ್ಲ ಗೂಡು, ಅದ್ರ ಒಳಗಡೆ ತಗೊಂಡು ಹೋಗುತ್ತೆ. ಅಲ್ಲಿ ಅದು ಫಂಗಸ್ ಅಂದ್ರೆ ಶಿಲೀಂಧ್ರಗಳನ್ನ ಅದರಲ್ಲಿ ಬೆಳೆಸುತ್ತೆ. ಆ ಶಿಲೀಂಧ್ರನೇ ಅವುಗಳ ಪ್ರಮುಖ ಆಹಾರ. ಸೊ ಏನಂದ್ರೆ ನಿಮ್ಗೆ ಇನ್ನೊಂದು ಮಜಾ ಗೊತ್ತಾ, ಈ ಒಂದು ಅಗ್ರಿಕಲ್ಚರ್ ಅಂದ್ರೆ ಕೃಷಿಯನ್ನ ಇರುವೆಗಳು, ಕೆಲವೊಂದು ಇರುವೆಗಳು ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಅಂತ ಒಂದು ಸುಮ್ನೆ ಒಂದು ಐಡಿಯಾ ಹೇಳಿ ನೋಡೋಣ. ಕೆಲವೊಂದು ಸಂಶೋಧನೆಗಳು ಹೇಳುತ್ತೆ ಒಂದು 50 ಮಿಲಿಯನ್ ವರ್ಷಗಳಿಂದ ಇದನ್ನ ನಡೆಸ್ತಾ ಇದೆ ರೀ ಅಂತ. ಹಬ್ಬ ಅನ್ಸುತ್ತೆ ಅಲ್ಲ?
1: ಹೌದು ಮೇಡಮ್.
0: ಎಸ್, ನಿಮ್ಮ ಉತ್ತರ ತಪ್ಪಾಗಿದ್ದೆ, ಹಾಗಾಗಿ ನಾವು ನಿಮಗಾಗಿ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಆಗ್ಬೋದಾ? ಎಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಹೇಳಿ ಸರ್. ಹೇಳಿ.
1: ನಾನು ಸಹಸ್ರಮ್ಮ ವಿಷ್ಣುವರ್ಧನ ಅಭಿಮಾನಿ. ಇವತ್ತು 75ನೇ ಅವ್ರದ್ದು ಅಮೃತ ಮಹೋತ್ಸವ ಇದೆ, ಅದಕ್ಕೋಸ್ಕರ ಎಲ್ಲ ಬೆಂಗಳೂರಲ್ಲಿ ತುಂಬಾ ಅಭಿಮಾನಿಗಳು ಮತ್ತೆ ವೀರಕಪುತ್ರ ಶ್ರೀನಿವಾಸ ರಾಜಕಾರಣಿಗಳು.
0: ಹಲೋ, ನಮಸ್ಕಾರ ಸರ್. ನಿಮ್ಮ ಇದು ಕೇಳಿಸ್ತಾ ಇಲ್ಲ ನಮ್ಗೆ, ಲೈನ್ ಕಟ್ ಆಗ್ತಾ ಇದೆ.
1: ಶುಭಾಶಯಗಳು ಮೇಡಮ್.
0: ಹಾ, ಶುಭಾಶಯಗಳು. ಹೌದು, ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲರಿಗೂ ಕೂಡ ಪ್ರೀತಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀರಾ. ಎಸ್ ಸರ್, ನಿಮ್ಮ ಪ್ರೀತಿಯ ಶುಭಾಶಯ ಎಲ್ಲರಿಗೂ ಕೂಡ ತಲುಪಿರುತ್ತೆ. ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ಎಸ್, ಹೌದು, ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಸ್ ಅಂದ ಹಾಗೆ. ಈ ಹೊತ್ತಲ್ಲಿ ಸೂಪರ್ ಆದ ಹಾಡುಗಳು ನಿಮ್ಮನ್ನ ಬಂದು ತಲುಪುತ್ತೆ. ಹೇಗಪ್ಪ ಅಂದ್ರೆ ನೀವು ಗೆಲ್ಲಬೇಕು ಹಾಡುಗಳನ್ನ, ಮರಿ ಕೇಳೋದಷ್ಟೇ ಅಲ್ಲ ರೀ, ಗೆಲ್ಲಬಹುದು. ಹೇಗೆ? ಸಿಂಪಲ್ ಆಗಿ ಟೈಪ್ ಮಾಡಿ ಐ ಎಂ ರೆಡಿ ಅಂತ ಹೇಳಿ, ನಂತರ ಪುಟ್ಟದಾದ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಊರನ್ನ ನಮ್ಮ ಜೊತೆಯಾಗಿ ಸೇರಿಸಿ ನಿಮ್ಮ ಮಾತನ್ನ ನಮಗೆ ತಿಳಿಸಿ ಐ ಎಂ ರೆಡಿ ಅಂತ ನೀವು ಹೇಳಿದ್ರೆ ನಾವು ನಿಮಗೆ ಪ್ರಶ್ನೆನ ಕೇಳ್ತೀವಿ, ನೀವು ಸರಿ ಉತ್ತರ ಕೊಟ್ರೆ ನಿಮ್ಮಿಷ್ಟದ ಗೀತೆಗಳನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ಕೇಳ್ತಾ ಇರಿ, ಜೊತೆಯಾಗಿರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಇದ್ದು. ಬೇಗ ಮೆಸೇಜ್ ಮಾಡಿ ಐ ಎಂ ರೆಡಿ ಅಂತ.

0: ಕನ್ನಡಕ್ಕೆ ಸಾಯಲು ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು.
1: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ಕನ್ನಡ ಕಾಮನವಿಲ್ಲೂ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಅಂದ ಹಾಗೆ ಈ ಹೊತ್ತಲ್ಲಿ ಯಾರಪ್ಪ ನಮ್ಮ ಜೊತೆಯಾಗಿದ್ದಾರೆ, ನಾವು ನೋಡ್ಕೊಳ್ಳುವಂತಹ ಹೊತ್ತು. ನಮಸ್ಕಾರ, ಯಾರಿದ್ದೀರಾ ಲೈನಲ್ಲಿ? ನಮಸ್ತೆ, ಹಲೋ.
1: ನಮಸ್ತೆ.
0: ಸ್ವಲ್ಪ ಸಂಪರ್ಕದಲ್ಲಿ ತೊಂದರೆ ಆಗ್ತಾ ಇದೆ, ಹಾಗೆ ಲೈನಲ್ಲಿರಿ, ಕೇಳ್ತಾರಿ, ಜೊತೆಯಾಗಿರಿ. ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ ಇದ್ದು

0: 哎哎哎哎哎，
1: 好，我给你带。

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಈಗ ನಮ್ಮೊಟ್ಟಿಗಿದ್ದಾರೆ. ನಮಸ್ಕಾರ.
1: ನಮಸ್ಕಾರ.
0: ಯಾರಿದು? ಸುಶೀಲಾ ಅವರು ಸಂದೇಶ ಕಳಿಸಿದ್ರು ರಾಜಾಜಿ ನಗರದಿಂದ. ನಮಸ್ಕಾರ ಸುಶೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹಾ ನಮಸ್ಕಾರ. ಸರಿ, ನಾನು ನಿಮಗೆ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಉತ್ತರ ಕೊಡೋಕೆ ನೀವು ರೆಡಿನಾ?
1: ರೆಡಿ ಇದೀನಿ.
0: ಆಯ್ತು. ಈಗಿದೆ ಪ್ರಶ್ನೆ. ಸಮುದ್ರದ ಆಳದಲ್ಲಿ ಹಿಮ ಬೀಳುತ್ತದೆ, ಹೌದು ಅಥವಾ ಇಲ್ಲ? ನೀವು ನಮಗೆ ಉತ್ತರವನ್ನು ಕೊಡಬೇಕಾಗಿರೋದು ಹೌದು ಅಥವಾ ಇಲ್ಲ ಅಂತ ಹೇಳಿ. ಹಿಮ ಬೀಳುತ್ತಾ ಸಮುದ್ರದಲ್ಲಿ? ಬೀಳುತ್ತಾ
1: ಸಮುದ್ರದಲ್ಲಿ ಹಿಮ ಬೀಳುತ್ತೆ.
0: ನಾನಿನ್ನ ನಿಮ್ ಸಮಯನೇ ಶುರು ಮಾಡಿರಲಿಲ್ಲ, ಆಗ್ಲೇ ಉತ್ತರ ಕೊಟ್ಬಿಟ್ಟಿದೀರಾ. ಓಕೆ, ಉತ್ತರ ಕೊಡೋದಕ್ಕೆ ಸಮಯ ಈಗ ಶುರುವಾಗಿದೆ. ಹಿಮ ಬೀಳುತ್ತಾ ಬೀಳಲ್ವಾ?
1: ಬೀಳುತ್ತೆ.
0: ಪಕ್ಕ ಬೀಳುತ್ತೆ, ಏನು ಡೌಟ್ ಇಲ್ಲ. ಬಟ್ ಆದ್ರೆ ಅದು ಹಿಮ ಬಿದ್ರೆ ಅದು ಕರ್ಗ ಹೋಗ್ಬೇಕಲ್ವಾ ನೀರಿನ ಜೊತೆ? ಯಾವ ತರ ಹಿಮ ಅದು, ಏನಾದ್ರು ಐಡಿಯಾ ಇದೆಯಾ?
1: ಏನೋ ಗೊತ್ತಿಲ್ಲ,
0: ಏನೋ ಗೊತ್ತಿಲ್ಲ. ಸುಮ್ಮನೆ ನೀವು ಒಂದು ಹೇಳ್ತಾ ಇದ್ರೆ ಬೀಳುತ್ತೆ ಅಂತ ಒಂದು ಗೆಸ್ ಮಾಡಿ ಹೇಳ್ತಾ ಇದ್ದೀರಾ.
1: ಹೌದು.
0: ಓಕೆ, ನಿಮ್ಮ ಉತ್ತರ ಸರಿನಾ ತಪ್ಪ ನೋಡೇ ಬಿಡೋಣವಾ?
1: ನೋಡಿ
0: ಫಿಕ್ಸೋ. ಸಮಯ ಈಗ ನಾವು ಉತ್ತರವನ್ನ ನೋಡೋದಕ್ಕೆ. ವಾರೆ ವಾ ಸುಶೀಲಾ ಅವರೇ, ನಿಮ್ಮ ಉತ್ತರ ಸರಿಯಾಗಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ. ನಿಮ್ ಜೊತೆ ಮಾತಾಡಿ ತುಂಬಾ ಜಾಸ್ತಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಸ್, ಸುಶೀಲಾ ಅವರು ರಾಜಾಜಿ ನಗರದಿಂದ, ನಾನು ಕೂಡ ಉತ್ತರ ಕೊಡ್ತೀನಿ ಅಂತ ಹೇಳಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಸುಮ್ಮನೆ ಹಾಗೆ ಗೆಸ್ ಮಾಡಿಬಿಟ್ಟು ಹಿಮ ಬೀಳುತ್ತಾ ಅನ್ನೋದನ್ನು ಕೇಳಿದಕ್ಕೆ ಹಾ ಬೀಳುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಹೌದು ಬೀಳುತ್ತೆ ಅನ್ನೋದೇ ಕರೆಕ್ಟ್ ಉತ್ತರ. ಇದನ್ನು ಏನಂತೀವಿ ಅಂತ ಕೇಳಿದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರು. ಏನಂದರೆ ಅದು ಅದನ್ನು ಮರೈನ್ ಸ್ನೋ ಅಂತ ಹೇಳಿ ಕರೀಲಾಗುತ್ತೆ. ಅಂದರೆ ಸಮುದ್ರ ಹಿಮಪಾತದಂತಿರೋ ಜೈವಿಕ ಕಣಗಳ ಮಳೆ. ಅಂದರೆ ಇದನ್ನು ಪರ್ಫೆಕ್ಟಾಗಿ ಹಿಮ ಮಳೆ ಅಂತ ಹೇಳೋದಕ್ಕಿಂತ ಜೈವಿಕ ಕಣಗಳ ಮಳೆ ಅಂತ ಹೇಳ್ಬೋದು. ಅಂದರೆ ಸಮುದ್ರದ ಮೇಲ್ಮೈಯಲ್ಲಿ ಒಂದಷ್ಟು ಪ್ರಾಣಿಗಳ ಅವಶೇಷಗಳು ಸಿಕ್ಕೇ ಸಿಗುತ್ತೆ. ಸತ್ತಿರುವಂತಹ ಸಸ್ಯಗಳು, ಪ್ರಾಣಿಗಳು, ಆಮೇಲೆ ಈ ಒಂದಷ್ಟು ಮಲ ದ್ರವ್ಯ ಇವೆಲ್ಲ ಕೂಡ ಸಿಗುತ್ತೆ. ಸೂಕ್ಷ್ಮ ಜೀವಿಗಳ ಅವಶೇಷಗಳು, ಎಲ್ಲ ಕಣಗಳೆಲ್ಲ ಒಟ್ಟಾಗಿ ಕೆಳಕ್ಕೆ ಬೀಳೋದಕ್ಕೆ ಶುರುವಾಗುತ್ತೆ. ಇದೇನಿದೆಯಲ್ಲ ಈ ಸಮುದ್ರದ ಹಿಮ, ಇದು ಆಳ ಸಮುದ್ರಕ್ಕೆ ತಲುಪಿ ಅನೇಕ ಜೀವಿಗಳಿಗೆ ಆಹಾರವಾಗುತ್ತೆ. ಒಂದು ರೀತಿಯಲ್ಲಿ ನಮ್ಮ ಇಂಗಾಲದ ಚಕ್ರ ಅಂತ ನಾವು ಓದಿರ್ತೀವಿ ಶಾಲೆಗಳಲ್ಲಿ, ನೆನಪಿರಬೇಕು. ಕಾರ್ಬನ್ ಸೈಕಲ್ ಅಂತ ಹೇಳ್ತೀವಿ. ಆ ಒಂದು ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದು ಸಮುದ್ರದ ಅದ್ಭುತವಾದ ಒಂದು ಜೀವ ಚಕ್ರವನ್ನು ಹಾಗೆ ನಡೆಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದೇ ಈ ಒಂದು ಹಿಮ. ಇದನ್ನು ಹಿಮ ಅಂತ ಹೇಳೋದು ಕೂಡ ಒಂದು ರೀತಿಯಲ್ಲಿ ಕರೆಕ್ಟು. ಅದನ್ನು ಮರೈನ್ ಸ್ನೋ ಅಂತ ಹೇಳಿ ಹೇಳಲಾಗುತ್ತೆ. ಪ್ರಕೃತಿ ಎಷ್ಟು ಸೂಪರ್ ಅಲ್ಲ. ಎಸ್, ಮತ್ತಷ್ಟು ಮಾತಾಡೋಣ. ನೀವು ಕೂಡ ನಮ್ಮ ಜೊತೆಯಾಗಿ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀರಿ ಅನ್ನೋದಾದರೆ ನಮಗೆ ಮೆಸೇಜ್ ಮಾಡಿ 9408094809010013. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಟೈಪ್ ಮಾಡಿ ಐ ಎಂ ರೆಡ್ಡಿ ಅಂತ ಹೇಳಿ ಒಂದು ಪುಟ್ಟದಾದ ಸ್ಪೇಸ್ ಅನ್ನ ಕೊಟ್ಟು ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ನಮಗೆ ಸಂದೇಶವನ್ನ ಕಳಿಸ್ಕೊಡಿ. ನೀವು ಸರಿ ಉದ್ದಾರವನ್ನ ಕೊಟ್ಟರಿ, ನಿಮಗಾಗಿ ಸಖತ್ತಾದ ಹಾಡುಗಳು ಬಂದು ತಲುಪುತ್ತೆ. ಅದಕ್ಕೆ ನಾವು ಗ್ಯಾರಂಟಿ. ಅದು ನಿಮ್ಮ ಇಷ್ಟದ ಹಾಡಷ್ಟೆಲ್ಲ, ನೀವು ಗೆಲ್ಲೋ ಹಾಡು. ಹಾಡನ್ನ ಗೆಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದು ಎಫ್ ಎಂ ರೈನ್ಬೋ.

0: ಕನ್ನಡ ಕಾಮನ ಬೆಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದಾರೆ. ಐ ಆಮ್ ರೆಡಿ ಅಂತ ಹೇಳಿ ನಮಗೆ ಸಂದೇಶ ಕಳುಹಿಸಿ ಕೊಟ್ಟವರು ರುದ್ರ ಮುನಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಎಸ್, ನಮಸ್ತೆ ಅಂತ ಫುಲ್ ಖುಷಿಯಾಗಿ ಫುಲ್ ಜೋಶ್ ಆಗಿ ಹೇಳ್ತಾ ಇದ್ದೀರಾ. ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀರಾ?
1: ರೆಡಿ ಮೇಡಮ್.
0: ರೆಡಿ ಸ್ಟರಿ ಅಂತ ಇವ್ರು ಹೇಳ್ತಾ ಇದ್ರೆ ಪ್ರಶ್ನೆ ಹೀಗಿದೆ. ಇವರು ನಮಗೆಲ್ಲ ಅನ್ನ ನೀಡುವಂತಹ ರೈತರು. ಇವರಿಗೆ ನದಿಗಳ ಜೊತೆಯಲ್ಲಿ, ಕೆರೆ ಮೂಲಗಳ ಜೊತೆಯಲ್ಲಿ ಒಡನಾಟ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ರೆಡಿ ಆಗಿದ್ದೀರಾ ಅಲ್ವಾ?
1: ರೆಡಿ ಮೇಡಮ್.
0: ರೆಡಿ ಆಗಿದ್ದಾರೆ. ಸರಿ, ಹಾಗಾದ್ರೆ ಪ್ರಶ್ನೆ ಹೀಗಿದೆ. ಹಿಮ ನದಿ ಗೊತ್ತಿರಬಹುದು ನಿಮ್ಗೆ, ಹಿಮಗಳಲ್ಲಿ ಓಡಾಡುವಂತ ಹಿಮ ನದಿ. ಹಿಮ ನದಿಯ ಕೆಳಗೆ ಕೂಡ ನದಿ ಹರಿಯಬಹುದೇ? ಇದು ನನ್ನ ಪ್ರಶ್ನೆ, ಹೌದು ಅಥವಾ ಇಲ್ಲ ಅಂತ ನನಗೆ ಉತ್ತರ ಬೇಕು. ಹಿಮ ನದಿಯ ಕೆಳಗಡೆ ನದಿ ಹರಿಯಬಹುದೇ, ಹೌದು ಅಥವಾ ಇಲ್ಲ?
1: ಹೌದು ಮೇಡಮ್, ಹರಿಯುತ್ತೆ.
0: ಹರಿಯುತ್ತೆ, ಪಕ್ಕಾ? ನಿಮ್ಗೆ ಸಮಯ ಕೊಡ್ತಾ ಇದ್ದೀನಿ. ಓಕೆ, ಈ ಸಮಯದ ಅವಕಾಶದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಹೇಳಿ ನನಗೆ. ಹರಿಯುತ್ತಾ?
1: ಹರಿಯುತ್ತೆ ಮೇಡಮ್.
0: ನೀರಿನಂಶ
1: ಇರೋದ್ರಿಂದ ಹರಿಯುತ್ತೆ ಮೇಡಮ್. ಮೇಲೆ ಕಟ್ಟಿರುತ್ತೆ, ಎಪ್ಪ ಕಟ್ಟಿರುತ್ತೆ ಮಂಜು, ಹಂಗಾಗಿ ನದಿ ಒಳಗೆ ಹರಿಯೋ ಸಾಧ್ಯತೆ ಹೆಚ್ಚಿರುತ್ತೆ ಮೇಡಮ್.
0: ಓಕೆ, ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ನಾನು ನಿಮಗೆ ಉತ್ತರವನ್ನ ನೋಡ್ಲೇ ಬಿಡ್ಲಾ, ಸರಿನಾ ತಪ್ಪ ಅಂತ?
1: ಓಕೆ
0: ಓಕೆ. ಉತ್ತರ ಏನಾಗಿದೆ? ಕಂಗ್ರಾಚುಲೇಷನ್ ಸರ್, ಉತ್ತರ ಸರಿಯಾಗಿದೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಅಂತ ನಾವು ಹೇಳ್ತಾ ಇದ್ದೀವಿ. ಆಕ್ಚುಲಿ ಏನಂದ್ರೆ, ಹಿಮ ನದಿಯ ಕೆಳಗಡೆ ಕೂಡ ನದಿ ಹರಿಯುತ್ತೆ. ಹಿಮ ಕರಗದಾಗ ಉಂಟಾಗುತ್ತಲ್ಲ ನೀರು, ಅದು ಹಿಮ ನದಿಯ ಕೆಳಗಡೆ ಇರುವಂತಹ ಮಾರ್ಗಗಳ ಮೂಲಕ ಹರಿಯುತ್ತೆ.
1: ಓಕೆ,
0: ಸೊ ನೀವೇನಾದ್ರೂ ಒಂದು ಡರ್ಮಿಟನ್ ನ್ಯಾಷನಲ್ ಪಾರ್ಕ್ ಕಡೆ ಯಾರಾದ್ರೂ ಹೋದಾಗ, ನೀವು ಯಾವಾಗಲಾದ್ರೂ ಹೋಗುವಂತ ಸಮಯ ಬಂದ್ರೆ, ಅಲ್ಲಿ ಹಿಮನದಿ ಸರೋವರಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಭೂಗರ್ಭದಲ್ಲಿ ಸಿಹಿ ನೀರಿನ ವ್ಯವಸ್ಥೆಗಳನ್ನ ನೋಡ್ಬೋದು. ಅಂದ್ರೆ ನಾವು ಕಣ್ಣಿಗೆ ಆಹಾ ಎಷ್ಟು ಚೆನ್ನಾಗಿದೆ ನೋಡಪ್ಪ ಹಿಮನದಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀವಲ್ಲ, ಅದರ ಅಡಿಯಲ್ಲಿ ಕೂಡ ನಮಗೆ ಈ ರೀತಿಯಾದಂತಹ ನದಿ ಹರಿಯೋದನ್ನ ಕಾಣ ಸಿಗುತ್ತೆ. ಎಸ್. ಮತ್ತೆ ಇನ್ನೊಂದು ವಿಶೇಷ ವಿಷಯ ಗೊತ್ತಾ? ಇವತ್ತು ವಿಶ್ವ ನದಿಗಳ
1: ದಿನಾಚರಣೆ.
0: ಎಸ್, ಹೌದು, ವಿಶ್ವ ನದಿಗಳ ದಿನ. ಈ ಒಂದು ದಿನದಲ್ಲಿ ನೀವು ನಮ್ಮ ಕೇಳುಗರಿಗೆ, ಒಬ್ಬ ರೈತನಾಗಿ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಮೇಡಮ್, ಈ ನೀರನ್ನು ಮಿತವಾಗಿ ಬೆಳೆಸಿ

0: ಹೆಚ್ಚು ಇಳುವರಿ ಬೆಳೆಯಬೇಕ ಬೆಳಿಬೇಕಂತ ಹನಿ ನೀರಾವರಿ ಅಳವಡಿಸಿಕೊಂಡು ಉತ್ತಮ ನೀರು ಅನಾವಶ್ಯಕವಾಗಿ ಹನಿ ನೀರನ್ನು ಕಟ್ಟದೆ ಹನಿ ನೀರು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಉತ್ತಮ ಬೆಳೆ ತೆಗೆಯೋದ್ರಿಂದ ಉತ್ತಮ ಲಾಭಾಂಶ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಓಕೆ, ಅದರ ಜೊತೆಯಲ್ಲಿ ರೈತರಿಗೆ ಒಂದೊಳ್ಳೆ ಕಿವಿಮಾತನ್ನ ಹೇಳಿದಿರಾ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ಅನುಸರಿಸಲೇಬೇಕಾಗಿರುವಂಥದ್ದು, ಅದರಲ್ಲೂ ಹೆಚ್ಚಾಗಿ ನಗರ ಪ್ರದೇಶದಲ್ಲಿರೋರು ಅಂದ್ರೆ, ಆ ಒಂದು ಚಂದದ ನೀರನ್ನ ನಾವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರದು ಅಲ್ವಾ?
0: ಹೌದು ಮೇಡಮ್.
1: ಎಸ್, ಸೂಪರ್. ಸರಿ, ಹಾಗಾದ್ರೆ ನಿಮಗೋಸ್ಕರ ಈಗಷ್ಟೇ ನದಿಗಳ ಬಗ್ಗೆ ಮಾತಾಡಿದ್ರಿ, ಹಾಗಾಗಿ ನಾನು ನಿಮಗೋಸ್ಕರ ಒಂದು ಸೂಪರ್ ಆದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬರ್ತದೆ, ತುಂಬಿದ ಮನೆ ಚಿತ್ರದ್ದು, ಆ ಹಾಡನ್ನ ಪ್ರಸಾರ ಮಾಡಿದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಹೃದಯ ಸಮುದ್ರ ಕಲಕಿ ಅಶ್ವಮೇಧ ಚಿತ್ರದ್ದು ನಿಮ್ಮ ಫೇವರೇಟ್ ಹಾಡು ಮೂಡಿ ಬರುತ್ತೆ, ಆಗ್ಬೋದಾ?
0: ಓಕೆ ಮೇಡಮ್, ಸಂಜೆಯ ಶುಭೋದಯಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಕೇಳುಗರೇ, ಕೇಳಿ ಕೇಳುಗರೇ, ಸಖತ್ತಾದಂತಹ ವಿಚಾರವನ್ನ ನಾವೀಗ ತಿಳ್ಕೊಂಡ್ವಿ. ಅದರ ಜೊತೆಯಾಗಿ ಒಂದೊಳ್ಳೆ ಮಾತನ್ನ ನಮಗೆ ತಿಳಿಸ್ಕೊಟ್ರು ನಮ್ಮ ಕೇಳುಗರು ರುದ್ರಮುನಿ ಅವರು. ನಾವು ನೀರನ್ನ ಮಿತವಾಗಿ ಬಳಸಬೇಕು, ಹಿತವಾಗಿ ಬಳಸಬೇಕು. ಅದರ ಜೊತೆಯಾಗಿ ನಾವು ಯಾವುದೇ ಕಾರಣಕ್ಕೂ ನದಿ ಮೂಲಗಳನ್ನ ಕಲುಷಿತ ಮಾಡಬಾರದು. ಒಬ್ಬ ನಾಗರಿಕರಾಗಿ ಇದು ನಮ್ಮ ಬೇಸಿಕ್ ಕರ್ತವ್ಯ ರೀ. ಈ ಮಾತುಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀನಿ. ಕನ್ನಡ ಕಾಮನಬಿಲ್ಲು 101.3 MHz ನಲ್ಲಿ ಜೊತೆಯಾಗಿದ್ದೀವಿ ನಾವು ನೀವು ಈ ಹೊತ್ತಲ್ಲಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

5:55 ಸೆಕೆಂಡ್ಗಳಾಗೋಯ್ತು. ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸನ್ನ ಕೇಳ್ತಾ ಇದ್ರ. ಅಂದ ಹಾಗೆ ನಾನು ನಿಮಗೋಸ್ಕರ ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಮಾಡ್ತಾ ನಿಮ್ಮೊಟ್ಟಿಗೆ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಅರ್ರೆ ಏನ್ರಿ ಇದು ಹೊತ್ತಾಗೆ ಹೋಯ್ತು ಅಂತ ಫುಲ್ ಫೀಲಿಂಗ್ ಅಲ್ಲಿ ಬೇಜಾರು ಮಾಡ್ಕೊಳ್ಳೋ ಹೊತ್ತು. ಯಾಕಂದ್ರೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದ್ದೀರಿ. ಹಾಗಾದ್ರೆ ಮುಂದೆ ಏನು? ಇಂಗ್ಲಿಷ್ನಲ್ಲಿ ವಾರ್ತೆ ಬರ್ತೀವಿ, ಅದಾದ ನಂತರ ಕನ್ನಡ ರತ್ನ ಭಂಡಾರ, ಬಳಿಕ ಸಂಸ್ಕೃತದಲ್ಲಿ ವಾರ್ತೆ, ಏಷ್ಯನ್ ಗೇಮ್ಸ್ ಅಪ್ಡೇಟ್, ಇದೆಲ್ಲದರ ಜೊತೆ ಜೊತೆಯಾಗಿ ಕಾರ್ಯಕ್ರಮಗಳು ಸಾಕ್ತಾನೆ ಇರುತ್ತೆ. ಯಾರ್ಯಾರಪ್ಪ ಸಂದೇಶ ಕಳಿಸಿ ನಮ್ಮ ಜೊತೆಯಾದವರು, ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿದವರು ಅಂತ ನೋಡೋಣವಾ. ಬಂದಿತ್ತು ಯಾರಿಂದ ಸಂದೇಶ ಇವತ್ತು ಅಂದರೆ, ಐ ಆಮ್ ರೆಡ್ಡಿ ಅಂತ ಹೇಳಿ ಸಂದೇಶವನ್ನು ಕಳುಹಿಸಿಕೊಟ್ಟವರು ನಿಭಿ ಅವರು, ನಂದಕುಮಾರ್ ಪೂರ್ಣಿಮಾ ಅವರು USAಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ರಿ. ಅದಾದ ನಂತರ ಬಂದಿತ್ತು ಸಂದೇಶ ಯಾರಿಂದ, ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮಾಪನಗ ಅನಂತಕುಮಾರ್ ಅವರದ್ದು. ಹೆಬ್ಬಾಳದ ರಮೇಶ್ ಅವರೇ, ನಿಮ್ಮ ಸಂದೇಶನ ಬಂತು. ಚಾಮರಾಜನಗರದಿಂದ ಮಹದೇವಪ್ಪ ಅವರು, ಸುಧೀಂದ್ರ ಅವರು ಮಲೇಶ್ವರಂನಿಂದ, ಅನುಷ್ಯ ಅವರು ನಮ್ಮ ಜೊತೆಯಾಗಿ ಉತ್ತರಗಳ ಜೊತೆ ಜೊತೆ ಸೇರಿದ್ರು. ಹುಬ್ಬಳ್ಳಿಯ ಲೋಹಿಯ

ಸಂದೇಶ ಕಳಿಸ್ಕೊಟ್ಟವ್ರಿಗೆ, ಪಾರ್ಟಿಸಿಪೇಟ್ ಮಾಡಿದವ್ರಿಗೆ, ಉತ್ತರವನ್ನು ಅಲ್ಲೇ ಕೊಳ್ತು ಹಾ ಎಸ್ ಹೌದು ಇಲ್ಲ ಅಂತೆಲ್ಲ ಹೇಳಿದವ್ರಿಗೆ ಎಲ್ಲರಿಗೂ ಕೂಡ ಮತ್ತೊಂದು ಸಾರಿ ಥ್ಯಾಂಕ್ ಯು. ಅಂದಹಾಗೆ ಇವತ್ತು ವಿಶ್ವ ಟೂರಿಸಂ ಡೇ ಕೂಡ. ನಮ್ಮ ನಿಮ್ಮ ಪ್ರಯಾಣ ಯಾವಾಗಲೂ ಜೊತೆಯಾಗಿ ಸಾಕ್ತಾ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಯಾವುದಾದ್ರೂ ಪ್ರಯಾಣದ ಸ್ಥಳಗಳಿಗೆ ಹೋದರೆ ಖಂಡಿತ ಪ್ರಯಾಣದ ಸ್ಥಳವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಕಲುಷಿತ ಮಾಡಬೇಡಿ ಮತ್ತು ಪರಿಸರ ಮಾಲಿನ್ಯಕ್ಕೆ ಈಡು ಮಾಡಬೇಡಿ ಮತ್ತು ಆ ಜಾಗದ ಒಂದಷ್ಟು ಹಿನ್ನೆಲೆಗೆ ಗೌರವ ಕೊಡಿ, ಜನರ ಜೊತೆ ಒಳ್ಳೆಯ ಸಂದೇಶವನ್ನು ಸಂಪರ್ಕವನ್ನು ಸಾಧಿಸಿ ಅಂತ ಹೇಳ್ತಾ ಈ ಹೊತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಅಂದಹಾಗೆ ಕಡಲಿಗೆ ಒಂದು ಕೋಣೆ ಇದೆ, ಸ್ನೇಹಕ್ಕಿಲ್ಲಿದೆ. ಈ ಗೀತೆಯ ಜೊತೆಯಾಗಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. FM ರೇನ್ಬೋ 101.3 MHz ಯಾವಾಗಲೂ ಕೇಳ್ತಾನೆ ಇರಿ.

ಉದಧಿ ಮಂದಾರವನು ಧರಿಸಿದ ಶ್ರಮ ಪರಿ ಹರಿಸು. ಆಗ ನಮ್ಗೆ ಸ್ಕೂಲೇ ಇಲ್ಲ, ಏನ್ ಕಲಿಬೇಕು? ಬಾಯಿ ಕಲ್ತ ಹಡೆ ಪುಸ್ತಕ ಎಷ್ಟು ಒಂದೂ ಇಲ್ಲ. ನಮ್ಮ ಒತ್ತಿ ಹೇಳ್ತಿದ್ರು, ನಮ್ಮ ತಾಯಿ ತುಂಬಾ ಹೇಳಿದೆ.

0: ಗಾಂಧವರವರು ವಂಶಾಂಬರು. ನಾನು 25 ವರ್ಷ ಆಕಿ. ಆವಾಗ ಲಕ್ಷಣ ದರ್ಶನ ಹಚ್ಕೋತಿದ್ವಿ, ಗಲ್ಲ ಕುಂಕುಮ, ಗಲ್ಲ ದರ್ಶನ ಕಹಣಿ ಕುಂಕುಮ ಹಚ್ಕೋತಿದ್ವಿ. ಈ ಪೌಡ್ರು ಇಲ್ಲ, ಸೋಪ್ ಮುಟ್ಟಿದ್ರು ಮೈಲ್ಗೆ ಅಂತಿದ್ರು. ಚಿಮನಾ ಎಣ್ಣೆ ಮುಟ್ಟಿದ್ರು ಯಾವ್ದೋ ದೇಶದಿಂದ ಬಂದ್ ನೀರು ಅಂತ ಚಿಮನಾ ಎಣ್ಣೆ ಮುಟ್ತಿರ್ಲಿಲ್ಲ ನಮ್ ಕಾಲಕ್ಕೆ. ರಂಗೋಲಿ ಅಕ್ಕಿಗೆ ಅಕ್ಕಿ ಹಾಕ್ತಿದ್ದೆ, ಹೂ ಮಾರೋ ಅಕ್ಕಿಗೆ ಅಕ್ಕಿ ಕೊಡ್ತಿದ್ದೆ. ಎಷ್ಟು ಸುಭಿಕ್ಷ ಕಾಲಿತ್ತು ಆಗಿಲ್ಕ. ನಾವು ಊಟ ಮಾಡಿ 400-500 ರೂಪಾಯಿ ಭತ್ತ ಯಜಮಾನರು ಮಾರ್ತಿದ್ರು. ಕಳಿಗೆ ದುಡ್ಡಿಲ್ಲ, ಕೂಲಿಗೆ ದುಡ್ಡಿಲ್ಲ. ಬೆಣ್ಣೆ 4 ಕಣೆ 48 ರೂಪಾಯಿ ತೂಕ, 4 ಒರಣೆ ಒಂದ್ ಸೇರು, ಇನ್ನೂ ಕಮ್ಮಿ ಅಂದ್ರೆ 3 ಒರಣೆ ಒಂದ್ ಸೇರು. ಈ ರೀತಿ ತುಪ್ಪ ಇತ್ತು. ಅಕ್ಕಿ 18 ಸೇರು 14 ಸೇರಕ್ಕೆ ಕೊಡ,
1: 1 ರೂಪಾಯಿಗೆ
0: 1 ರೂಪಾಯಿ. ಶಿವಮೊಗ್ಗಕ್ಕೆ ನಾವು ಬಂದಿಂದ 1.5 ರೂಪಾಯಿ ಮಣ ಬೆಲ್ಲ ತಗೊಂಡಿದ್ದೇವೆ. ಬೇಕಾದ್ರೆ ಹೇಳ್ರಿ,
1: 1 ರೂಪಾಯಿಗೆ ಒಂದ್ ಮಣ
0: ಬೆಲ್ಲ? ಒಂದು ಮಣ. ನಮ್ ಮದುವೆ ಆದ್ರೂ ಏನು, ಒಂದು ತಾಂಬ್ರ ಥಾಲಿ, ಒಂದು ತಾಂಬ್ರ ತಟ್ಟಿ, ಒಂದ್ ಸೌಟು ತಾಮ್ರದ್ದೆ. ನಮಗ್ ಬೆಳ್ಳಿನೇ ಗೊತ್ತಿಲ್ಲ. ನಾವು ಕಾಫಿ ಕುಡ್ದವ್ರಲ್ಲ, ನಮ್ ಕಾಲಕ್ ಕಾಫಿ ಇದ್ದಿದ್ದಿಲ್ಲ. ನದಿಯಾಗ ಸ್ನಾನ ಮಾಡಿ ಬಟ್ಟಿ ಒಕ್ಕೊಂಡು, ಹೆಗಲ್ ಮ್ಯಾಲ್ ಬಟ್ಟಿ ಹಾಕೊಂಡು, ಬಗಲ ಕೊಡ ಇಟ್ಕೊಂಡು, ಮನೆಗ್ ಬಂದು ಮ್ಯಾಲಿನ ಸೀರೆ ಎಳ್ಕೊಂಡು, ಅಡಿಗೆ ಮಾಡಿ, ದೇವ್ರ ನೈವೇದ್ಯಕ್ಕೆ ಇಟ್ಟು, ಅತ್ತಿಗೆ ಬಡಿಸಿ, ಗಂಡಗ್ ಬಡಿಸಿ, ಮೈನದ್ರಿಗೆ ಬಡಿಸಿ, ನಾವು ಊಟ ಮಾಡ್ತಿದ್ವಿ. ಅವತ್ತಿನಿಂದ ಪ್ರಾರಂಭ ಮಾಡಿದಾಕಿ ಇವತ್ತಿನವರೆಗೂ ನಿಮ್ಮ ಎದುರಿಗೆ ಸುಳ್ಳ ಪ್ರಾಲ ಚರಿತ್ರೆ ನಾವು ಬಿಟ್ಟಿಲ್ಲ, ಒಂದು ದಿನ ಬಿಟ್ಟಿಲ್ಲ. ಬೇಕಾದ್ರೆ ಅದು ಒಂದು ಬರ್ಕೊಳ್ರಿ. ಯಾವತ್ತ ಬಲ್ಲ ನೀರ್ನಾಗೆ ಯ ಪ್ರಹ್ಲಾದ ಯಾವ

ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳನ್ನು ಹಾಡುತ್ತಿದ್ದ ಶತಾಯುಷಿ ನಾಗೋಬಾಯಿ ಅವರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಪ್ರತ್ಯಕ್ಷ್ಯ ಸಮಗ್ರಂ ವಿಶ್ವಂ ಆಶ್ಚರ್ಯಚಕಿತಂ ಅಭವತ್. ಸಹ ಸಬಲಂ ಅವೋಚತ್ ಯತ್ ಏಷಃ ಶಲ್ಯ ಪ್ರಹಾರಃ ದೀರ್ಘಕಾಲಾತ್ ಆತಂಕವಾದಿ ಆಕ್ರಮಣೈಃ ಸಂತಪ್ತಸ್ಯ ರಾಷ್ಟ್ರಸ್ಯ ಏಕಃ ನಿರ್ಣಾಯಕಃ ಪ್ರತ್ಯುತ್ತರ ಪ್ರಹಾರಃ ಆಸೀತ್. ವಿಗತೆ ದಶಕೆ ಬಾಲಾಕೋಟ್ ವೈಮಾನಿಕ ಪ್ರಹಾರಾತ್ ಆರಭ್ಯ ಸಿಂಧೂರಾಭಿಯಾನಂ ಯಾವತ್ ಭಾರತೇನ ಮುಹುರ್ಮುಹುಃ ಏಷಃ ಸ್ಪಷ್ಟಃ ಸಂದೇಶಃ ಪ್ರಸಾರಿತಃ ಯತ್ ಆತಂಕವಾದಿ ದುಶ್ಚೇಷ್ಟಾನಾಂ ಪ್ರತ್ಯುತ್ತರಂ ಯಥೋಚಿತ ದಂಡೇನ ಏವ ದೀಯತೆ.
1: बीते एक दशक में बालाकोट की एयर स्ट्राइक से लेकर ऑपरेशन सिंदूर तक भारत ने बार बार ये स्पष्ट संदेश दिया है कि अगर आतंकवादी भारत पर आंख उठाएंगे तो उसका करारा जवाब दिया जाएगा. आतंकवादी हमलों ने भारत को लंबे समय तक चोट पहुंचाई है. पहले भी हर आतंकी हमले के बाद पाकिस्तान पर कार्रवाई की मांग होती थी. अब आज का भारत आतंकवाद के खिलाफ जीरो टॉलरेंस पॉलिसी लेकर चल रहा है.
0: ಸಹ ಉದಘೋಷಯತ್ ಯತ್ ವರ್ಲ್ಡ್ ಟ್ರೇಡ್ ಸೆಂಟರ್ ಸ್ಥಾನಕ್ಕೆ ಹತೇಶು ಅಮೆರಿಕಿ ನಾಗರಿಕಾನ್ ವಿಹಾಯ ಸರ್ವಾಧಿಕಂ ಸಂಖ್ಯಾ ಭಾರತೀಯ ನಾಗರಿಕಾಣಾಂ ಆಸೀತ್. ಚತುರ್ದಶೋತ್ತರ ದ್ವಿಸಹಸ್ರತಮೆ ವರ್ಷೆ ಪ್ರಧಾನಮಂತ್ರಿ ಪದಭಾರ ಗ್ರಹಣಾತ್ ಪರಂ ಅಮೆರಿಕಾ ಯಾತ್ರಾವಧೌ ತೇಭ್ಯ ನಿರಪರಾಧ ನಾಗರಿಕೇಭ್ಯ ಸ್ವಕೀಯಂ ಶ್ರದ್ಧಾಂಜಲಿಂ ಸಮರ್ಪಿತವಾನ್ ಇತಿ ಸಹ ಅಸ್ಮರತ್. ಪ್ರಧಾನಮಂತ್ರಿ ಕೋಟಿಶಃ ಭಾರತೀಯ ನಾಗರಿಕಾಣಾಂ ಪಕ್ಷತಃ ಶೋಕ ಸಂತಪ್ತ ಪರಿವಾರೇಭ್ಯಃ ಪುನರಪಿ ಏಕದಾ ಸಂವೇದನಾಂ ಪ್ರಾಕಟಯತ್. ಅಪರಂಚ ಜನಗಣನಾ ಪ್ರಕ್ರಿಯಾಂ ಅಧಿಕೃತ್ಯ ಶ್ರೀ ಮೋದಿ ಅವೋಚತ್ ಯತ್ ಅಸ್ಯ ರಾಷ್ಟ್ರೀಯ ಅಭಿಯಾನಸ್ಯ ಪ್ರಥಮಃ ಚರಣಃ ದೇಶಸ್ಯ ಸರ್ವೇಷು ಅಪಿ ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ಪ್ರಾಯಃ ಸಂಪನ್ನಃ ಅಭವತ್. ಯತ್ರಾಧುನಾ ಯಾವತ್ ದ್ವಾತ್ರಿಂಶತ್ ಕೋಟ್ಯಧಿಕ ಪರಿವಾರಾಣಾಂ ವಿವರಣಂ ಸಮಾಲೇಖಿತಂ. ಸಂಪ್ರತಿ ಲದ್ದಾಖ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಉತ್ತರಾಖಂಡ ರಾಜ್ಯಾನಾಂ ದುರ್ಗಮೇಷು ಹಿಮಾಚ್ಛಾದಿತೇಷು ಕ್ಷೇತ್ರೇಷು ಅಪಿ ಕಾರ್ಯಮಿದಂ ಅವಿರತಂ ಪ್ರಚಲತಿ. ಇದೇಭ್ಯಃ ಸೀಮಾಂತ ಕ್ಷೇತ್ರೇಭ್ಯಃ ಅನೇಕೇ ಪ್ರೇರಕಾಃ ಅನುಭವಾಃ ಪ್ರಾಪ್ತಾಃ ಇತಿ ಉಲ್ಲೇಖಯನ್ ಅಸೌ ಅವೋಚತ್ ಯತ್ ಉತ್ತರಾಖಂಡ ರಾಜ್ಯ ದೇಶಸ್ಯ ಪ್ರಥಮ ಗ್ರಾಮರೂಪೇಣ ಪ್ರಸಿದ್ಧಾತ್ ಚಮೋಲಿ ಮಂಡಲಸ್ಯ ಮಾಣಾ ಗ್ರಾಮಾತ್ ಮತಗಣನಾ ಕಾರ್ಯಸ್ಯ ಶುಭೋತ್ಕರ್ಷಃ ಅಭವತ್.
1: ಜನಗಣನಾ ಹಮ್ ಸಬ್ಕಾ ರಾಷ್ಟ್ರೀಯ ದಾಯಿತ್ವ ಹೈ. ಮನೆ 15 ಆಗಸ್ಟ್ ಕೋ ಭಿ ದೇಶವಾಸಿಯೋ ಸೇ ಆಗ್ರಹ ಕಿಯಾ ಥಾ ಕಿ ಇಸ್ಕೆ ಲಿಯೆ ಅಪ್ನಾ ಸಮಯ ಜರೂರ್ ನಿಕಾಲೆ. ಜನಗಣನಾ ಕೆ ಲಿಯೆ ಅಪ್ನಿ ಜಾನಕಾರಿ ಸ್ವಯಂ ದರ್ಜ್ ಕರ್ನೆ ಕಿ ಯೇ ಸುವಿಧಾ ಬಹುತ್ ಆಸಾನ್ ಹೈ. ಆಪ್ ಅಪ್ನೆ ಮೊಬೈಲ್ ಸೇ ಹಿ ಅಪ್ನಿ ಔರ್ ಅಪ್ನೆ ಪರಿವಾರ್ ಕಿ ಜಾನಕಾರಿ ದರ್ಜ್ ಕರಾ ಸಕ್ತೆ ಹೈ. ಯೇ ಸುವಿಧಾ ಹಿಂದಿ ಸಹಿತ 16 ಭಾಷಾಓ ಮೇ ಉಪಲಬ್ಧ ಹೈ.
0: ಅದ್ಯ ವಿಶ್ವ ಹಿಂದೂ ಪರಿಷದಃ ಭೂತಪೂರ್ವಸ್ಯ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷಸ್ಯ ಶ್ರದ್ಧೇಯಸ್ಯ ಸ್ವರ್ಗೀಯ ಅಶೋಕ ಸಿಂಘಲಸ್ಯ ಜನ್ಮ ಶತಾಬ್ದಿ ಜಯಂತಿ ವರ್ತತೆ ಇತಿ ಪ್ರಧಾನಮಂತ್ರಿಣಾ ಪ್ರೋಕ್ತಂ. ಸಹ ಅಶೋಕ ಸಿಂಘಲಂ ಏತಾದೃಶಂ ಮಹಾಂತಂ ವ್ಯಕ್ತಿತ್ವಂ ಅಭಿಹಿತವಾನ್ ಯೇನ ಸ್ವಕೀಯಂ ಅಖಿಲಮಪಿ ಜೀವನಂ ಸಂಸ್ಕೃತೇಃ ಸಮಾಜಸ್ಯ ರಾಷ್ಟ್ರಸ್ಯ ಚ ಸೇವಾಯೈ ಸಮರ್ಪಿತಂ. ಪ್ರಧಾನಮಂತ್ರಿಣಾ ಅಕ್ಟೋಬರ್ ಮಾಸಸ್ಯ ದ್ವಿತೀಯ ದಿನಾಂಕೆ ಆಯೋಜ್ಯಮಾನಾಯಾಃ ಮಹಾತ್ಮ ಗಾಂಧಿ ಜಯಂತ್ಯಾಃ ಸಂದರ್ಭೆ ಅಭಿಹಿತಂ ಯತ್ ಬಾಪು ಇತ್ಯಸ್ಯ ಜೀವನ ಮೂಲ್ಯೇಷು ಸ್ವಚ್ಛತಾ ಅಭಿಯಾನಸ್ಯ ಸ್ಥಾನಂ ಅನನ್ಯಮಸ್ತಿ. ಸಹ ನ್ಯಗಾದೀತ್ ಯತ್ ವ್ಯಕ್ತಿಗತ ಸ್ತರಾತ್ ಆರಬ್ಧಾಃ ಪ್ರಯಾಸಾಃ ಅನಂತರಂ ಲೋಕ ಸಹಭಾಗೇನ ವ್ಯಾಪಕ ರೂಪಂ ಧಾರಯಂತಿ. ಸ್ವಚ್ಛತೈವ ರಾಷ್ಟ್ರಸ್ಯ ಪಕ್ಷತಃ ಮಹಾತ್ಮ ಗಾಂಧಿನೇ ದೀಯಮಾನಃ ಸರ್ವೋತ್ಕೃಷ್ಟಃ ಶ್ರದ್ಧಾಂಜಲಿಃ ವರ್ತತೆ ಇತಿ ಮೋದಿನಾ ಸಬಲಮುಕ್ತಂ.
1: ಕುಚ್ ಹೀ ದಿನೋ ಬಾದ್ 2 ಅಕ್ಟೋಬರ್ ಹೈ ಪೂಜ್ಯ ಬಾಪು ಕಿ ಜಯಂತಿ ಕಾ ದಿನ. ಬಾಪು ನೇ ಹಮೇ ಜೀವನ್ ಕೆ ಬಹುತ್ ಸೇ ಮಂತ್ರ ದಿಯೆ ಹೈ. ಸ್ವಚ್ಛತಾ ಭೀ ಉನ್ಮೇ ಸೇ ಏಕ್ ಹೈ. ಹಾಲ್ ಕೆ ದಿನೋ ಮೇ ಮೈನೆ ಕಹೀ ಮಧ್ಯಪ್ರದೇಶ್ ಮೇ ಕುಚ್ ನೌಜವಾನ್ ನದಿ ಕಿ ಸಫಾಯಿ ಕಾ ಕಾಮ್ ಕರ್ ರಹೇ ಹೈ. ಉನ್ಕೆ ಛೋಟೆ ಸೇ ಪ್ರಯಾಸ್ ಮೇ ಪೂರಾ ಸಮಾಜ್ ಜುಡ್ ರಹಾ ಹೈ. ಐಸೇ ಹೀ ಆಂಧ್ರಪ್ರದೇಶ್ ಮೇ ಯುವಾ ಪುರಾನಿ ಬಾವಡಿಯೋ ಔರ್ ಕುವೋ ಕಿ ಸಫಾಯಿ ಕರ್ ರಹೇ ಹೈ. ಇಸ್ಸೇ ಹಮಾರಿ ಪುರಾನಿ ಧರೋಹರೋ ಉಸೇ ಫಿರ್ ಸೇ ಸಂವಾರನೆ ಕಾ ಕಾಮ್ ಹೋ ರಹಾ ಹೈ. ಸ್ವಚ್ಛತಾ ಸೇ ಸೇವಾ ಕರ್ ರಹೇ ಹೈ.
0: ಮಾದಕ ದ್ರವ್ಯ ವ್ಯಸನ ಮುಕ್ತಿಯೈ ಸಂಚಾಲಿತಸ್ಯ ಮಾದಕ ಮುಕ್ತ ಯುವ ಅಭಿಯಾನಸ್ಯ ಪ್ರಸಂಗೆ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಲಕ್ಷಾಧಿಕೈಃ ಯುವಕೈಃ ದುರ್ವ್ಯಸನಾತ್ ದೂರಸ್ಥಾನೆ ಸಂಭೂಯ ಅನ್ಯಾನ್ ಜಾಗರಯಿತುಂ ಮಹತಿ ಪ್ರತಿಜ್ಞಾ ಗೃಹೀತಾ. ಶತ ಸಪ್ತಾಹ ವ್ಯಾಪಿ ಅಸ್ಮಿನ್ ರಾಷ್ಟ್ರೀಯ ಯಜ್ಞೆ ಯುವಕಃ ಸ್ವಕೀಯಾಂ ಅಭಿವ್ಯಕ್ತಿ ಕಲಾಂ ಪ್ರಯುಂಜೀರನ್ ಇತಿ ಮೋದಿನಾ ಆಹ್ವಾನಂ ವಿಹಿತಂ. ಕ್ರೀಡಾ ಸಂವರ್ಧನಮಧಿಕೃತ್ಯ ತೇನ ಪ್ರೋಕ್ತ

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳುಗರೆ ಗಮನಿಸಿ, ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮೊವನ್ನು ಮುಗಿಸಿದ್ದೀರಾ, ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವವನ್ನು ಹೊಂದಿದ್ದೀರಾ, 35 ವರ್ಷದ ಒಳಗಿನ ವಯೋಮಾನದವರ, ನಿಮಗಾಗಿ ಒಂದು ಒಳ್ಳೆಯ ಅದ್ಭುತವಾದಂತಹ ಆಪರ್ಚುನಿಟಿ ಹೀಗಿದೆ. ಪ್ರಸಾರ ಭಾರತಿ ಈ ಅಭ್ಯರ್ಥಿಗಳಿಗೋಸ್ಕರ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳಿದೆ, ದೂರದರ್ಶನ ಬೆಂಗಳೂರಿನಲ್ಲಿ 1 ಹುದ್ದೆ ಇದೆ. ಗಮನಿಸಿ, ಈ ನೇಮಕಾತಿ ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಅಂದರೆ ಗುತ್ತಿಗೆ ಆಧಾರದಲ್ಲಿ ನಡೀತಾ ಇದೆ ಮತ್ತು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲೇ ಇರುತ್ತೆ. ಸೇಲ್ಸ್ನಲ್ಲಿ ಅನುಭವವನ್ನು ಹೊಂದಿದ್ದೀರಾ, ಆಸಕ್ತಿಯನ್ನು ಹೊಂದಿದ್ದೀರಾ, ಅಂತಹ

ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣವಾದ avedan.prasarbharati.org ನಲ್ಲಿ ಆನ್ಲೈನ್ ಮುಖಾಂತರ ಅಕ್ಟೋಬರ್ 5 ರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ನಿಗಮ ಮಂಡಳಿಗಳ ನೇಮಕ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಕಲ್ಪಿಸಲಾಗುವುದು, ನಂತರ ಪಕ್ಷದ ಕಾರ್ಯಕರ್ತರಿಗೂ ಅವಕಾಶ ನೀಡಬೇಕು ಎಂದು ದೆಹಲಿಯಲ್ಲಿ ತೀರ್ಮಾನವಾಗಿದೆ. ಈ ಸಂಬಂಧ ಶೀಘ್ರದಲ್ಲಿಯೇ ಉಳಿದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಸಂಪುಟದಲ್ಲಿ ಮಹಿಳೆಯರಿಗೆ ಸಚಿವ ಸ್ಥಾನ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ, ದೆಹಲಿಯಲ್ಲಿ ವರಿಷ್ಠರ ಬಳಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ನಾಡಿನಾದ್ಯಂತ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಯಿತು. ಮೈಸೂರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಅರಮನೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳ ಲಾಭದಾಯಕ ನಿರ್ವಹಣೆಗೆ ಆದ್ಯತೆ ನೀಡಲಾಗಿದೆ ಎಂದರು. ಹೊಸ ಪ್ರವಾಸೋದ್ಯಮ ನೀತಿಯಿಂದ ಹೂಡಿಕೆದಾರರಿಗೆ ದೀರ್ಘಾವಧಿಯ ಹೂಡಿಕೆ ಹಾಗೂ ಹೆಚ್ಚಿನ ಸೌಲಭ್ಯಗಳಿಗೆ ಅವಕಾಶ ಸಿಗಲಿದೆ ಎಂದರು. ದಸರಾ ವೀಕ್ಷಣೆಗೆ ಆಗಮಿಸುವ ವಿದೇಶಿ ಪ್ರವಾಸಿಗರಿಗೆ ಯಾವುದೇ ತೊಂದರೆಯಾಗದಂತೆ ಪ್ರತ್ಯೇಕ ಆಸನ ಹಾಗೂ ಗೌರವಪೂರ್ವಕ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಯುನೆಸ್ಕೋ ಗುರುತಿಸಿರುವ ಪರಂಪರೆ ತಾಣಗಳನ್ನು ಆದ್ಯತೆ ಮೇರೆಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. ವಿಜಯಪುರದ ಇಬ್ರಾಹಿಂ ರೋಜಾ ಆವರಣದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ವಿಠಲ ಕಟಕಧೋಂಡ, ಪ್ರವಾಸೋದ್ಯಮದ ಬೆಳವಣಿಗೆಯಿಂದ ಜಿಲ್ಲೆಯ ಆರ್ಥಿಕ

0: ಚಟುವಟಿಕೆಗಳಿಗೆ ವೇಗ ದೊರೆಯುವುದರೊಂದಿಗೆ ಯುವ ಜನರಿಗೆ ಉದ್ಯೋಗ ಹಾಗೂ ಸ್ವಉದ್ಯೋಗದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಗನಕಲ್ಲು ಪ್ರಾಗೈತಿಹಾಸಿಕ ತಾಣಕ್ಕೆ ಮಾರ್ಗದರ್ಶಿ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಪ್ರಾಚೀನ ಇತಿಹಾಸ, ಶಿಲಾಯುಗದ ಕುರುಹುಗಳು ಹಾಗೂ ಪರಿಸರದ ಮಾಹಿತಿ ಜೊತೆಗೆ ಪ್ರವಾಸೋದ್ಯಮವನ್ನು ಮರುರೂಪಿಸಲು ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತು ಉಪನ್ಯಾಸ ನೀಡಲಾಯಿತು. ಗದಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಕುಲ್ ಜೈನ್, ತಮ್ಮ ರಾಜ್ಯ ಪ್ರವಾಸೋದ್ಯಮದ ದೃಷ್ಟಿಯಿಂದ ಶ್ರೀಮಂತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಾಜ್ಯವಾಗಿದೆ ಎಂದು ತಿಳಿಸಿದರು. ವೀರಶೈವ ಲಿಂಗಾಯತರು ಎಲ್ಲಾ ಸಮಾಜಗಳನ್ನು ಒಗ್ಗೂಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ, ಗುರು, ಲಿಂಗ ಮತ್ತು ಜಂಗಮ ಈ ಮೂರು ಪದಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಡಗಿದೆ ಎಂದರು. ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತನ್ನು ಪರಿಚಯಿಸಿದರು. ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಿದ್ದು ವೀರಶೈವ ಲಿಂಗಾಯತ ಧರ್ಮ, ಸರ್ವರಿಗೂ ಸಮಪಾಲು ಎಂದು ಸಾರಿದ ಈ ಧರ್ಮವನ್ನು ಕಾಪಾಡಬೇಕು ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಆಕಾಶವಾಣಿಯು ಸರ್ಕಾರವು ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತಿದೆ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರುಪರಿಚಯ. ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿ ಪ್ರಚಲಿತದಲ್ಲಿದ್ದ ವಿವಿಧ ಬಗೆಯ ತೆರಿಗೆಗಳಿಂದಾಗಿ ಜನರು ವ್ಯಾಪಾರ ವ್ಯವಹಾರ ನಡೆಸುವುದು ಸುಲಭವಾಗಿರಲಿಲ್ಲ. ಹೀಗಾಗಿ ಅಂತರರಾಜ್ಯ ವಹಿವಾಟುಗಳನ್ನು ಸುಗಮಗೊಳಿಸುವ ಜೊತೆಗೆ ವ್ಯವಸ್ಥಿತ ತೆರಿಗೆ ಪದ್ದತಿಯನ್ನು ಅನುಷ್ಠಾನಕ್ಕೆ ತರುವ ಸಂಬಂಧ ಸರಕು ಮತ್ತು ಸೇವಾ ತೆರಿಗೆ ಪದ್ದತಿ ಜಿಎಸ್ಟಿ ಪರಿಕಲ್ಪನೆಯನ್ನು ಹೊಂದಲಾಯಿತು. ಈ ಉದ್ದೇಶದೊಂದಿಗೆ ಕೇಂದ್ರ ರಾಜ್ಯಗಳ ಪಾಲು ಹಂಚಿಕೆಗೆ ಅನುಕೂಲವಾಗುವಂತೆ ಕೇಂದ್ರ ಜಿಎಸ್ಟಿ, ರಾಜ್ಯ ಜಿಎಸ್ಟಿ ಮತ್ತು ಸಂಯೋಜಿತ ಜಿಎಸ್ಟಿ ಎಂದು ಮೂರು ಪ್ರಮುಖ ವಿಭಾಗಗಳಡಿ ತೆರಿಗೆ ಸಂಗ್ರಹ ಗುರುತಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ತೆರಿಗೆಯ ಮೇಲಿನ ತೆರಿಗೆ ಹೊರೆ ತಪ್ಪಿಸಲು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ಪರಿಚಯಿಸಲಾಗಿದೆ. ವರ್ತಕರು ಮಾರಾಟ ಮಾಡಿದ ಸರಕಿನ ಮೇಲೆ ಗ್ರಾಹಕರಿಂದ ಸಂಗ್ರಹಿಸುವ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿ ಮಾಡಬೇಕಿದ್ದು ಖರೀದಿ ಸಮಯದಲ್ಲಿ ಪಾವತಿಸಿರುವ ತೆರಿಗೆ ಮೊತ್ತದಷ್ಟು ಹೊರೆ ಕಡಿಮೆಯಾಗಲಿದೆ. ಪ್ರಮುಖ ಆರ್ಥಿಕ ಉಪಕ್ರಮಗಳಲ್ಲೊಂದಾದ ಜಿಎಸ್ಟಿ ಪದ್ದತಿಯು 9 ವರ್ಷಗಳಿಂದ ಸುಧಾರಣೆಯ ಹಾದಿಯಲ್ಲಿ ಸಾಗುತ್ತಾ ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಪಾತ್ರ ಕುರಿತು ಕಾಂಗ್ರೆಸ್ ವೃಥಾ ಆರೋಪ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಸೋಲುವ ಹತಾಶೆಯಿಂದ ಚುನಾವಣಾ ಆಯೋಗ ಮಾತ್ರವಲ್ಲದೆ ಸುಪ್ರೀಂಕೋರ್ಟ್, ಸಿಬಿಐ, ಇಡಿ ಸೇರಿದಂತೆ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ಮೇಲೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕಡಿಮೆ ಮಾಡಲು ಪ್ರಯತ್ನ ನಡೆದಿದೆ. ಆರ್ಥಿಕ ಇಲಾಖೆ ದಿವಾಳಿಯಾಗಿದೆ ಎಂದು ಆರೋಪಿಸಿದ ಆರ್ ಅಶೋಕ, ಕಸ್ತೂರಿ ರಂಗನ್ ವಿಚಾರವಾಗಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಲು ಸಿದ್ದರಿದ್ದೇವೆ ಎಂದು ತಿಳಿಸಿದರು. ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಹಾಸನದಲ್ಲಿ ಇಂದು ನಡೆದ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಸಂಬಂಧ ಸಂಸತ್ನಲ್ಲಿ ದನಿ ಎತ್ತಿ ಹೋರಾಟ ನಡೆಸಲಾಗುವುದು ಎಂದರು. ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ರಾಜ್ಯದಲ್ಲಿ ಯಾದವ ಸಮುದಾಯವು ಲಕ್ಷಾಂತರ ಜನಸಂಖ್ಯೆಯನ್ನು ಹೊಂದಿದ್ದು ತಮ್ಮ ಹಕ್ಕುಗಳಿಗಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದು ಕರೆ ನೀಡಿದರು. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು 15 ನಟ ವಿ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಬಾರಿ ಬರಗಾಲದ ಛಾಯೆ ಆವರಿಸಿದ್ದರೂ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಡಿತ ಮಾಡುವುದಿಲ್ಲ

ಎಂದರು. ಅಕ್ಟೋಬರ್ 12 ಮತ್ತು 13 ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15-18 ದಸರಾ ಮಹೋತ್ಸವ ನಡೆಯಲಿದೆ ಎಂದರು. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಮಾತನಾಡಿ, ಕೆಆರ್ಎಸ್ ಬೃಂದಾವನದ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ಪ್ರವಾಸೋದ್ಯಮ ಹಬ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಟೋಬರ್ 11 ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರಿಂದು ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ನಾಗರಿಕರ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ಸ್ಥಳೀಯ ನಿವಾಸಿಗಳು, ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿನಿಧಿಗಳು ಮತ್ತು ಹಿರಿಯ ನಾಗರಿಕರೊಂದಿಗೆ ಸಂವಾದ ನಡೆಸಿ ಕುಂದುಕೊರತೆಗಳನ್ನು ಆಲಿಸಿದರು. ಕಾಮಗಾರಿಗಳನ್ನು ನಿಗದಿತ ವೇಳೆಯೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇತ್ತೀಚೆಗೆ ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ದುರಂತ ಹಾಗೂ ಕಟ್ಟಡ ಕುಸಿತದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಮನುಷ್ಯರು ಪ್ರವೇಶಿಸಲು ಸಾಧ್ಯವಾಗದ ಅತ್ಯಂತ ಕಿರಿದಾದ ಸ್ಥಳಗಳಲ್ಲಿ ಸಿಲುಕಿರುವ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲು ಕೀಟ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಎಂಬುದನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಶೋಧಿಸಿ ತೋರಿಸಿದ್ದಾರೆ. ಧಾರವಾಡದಲ್ಲಿ ಆರಂಭವಾಗಿರುವ ವಿಸ್ಮಯಕಾರಿ ಕೀಟ ಪ್ರಪಂಚ ವಿಶೇಷ ವಸ್ತು ಪ್ರದರ್ಶನದಲ್ಲಿ ಈ ಮಾದರಿಯನ್ನು ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಹೆದ್ದಾರಿ 75 ಪದೇ ಪದೇ ಸಂಭವಿಸುತ್ತಿದ್ದ ಅಪಘಾತಗಳಿಗೆ ಶಾಶ್ವತವಾಗಿ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು 821 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆ ಪ್ರಕಟಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆಯಾಗಿದ್ದು ಕಾಫಿ ಬೆಳೆಗೆ ಹಾನಿಯಾಗಿದೆ. ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕಿನ ಹಲವೆಡೆ ಮಳೆ ಕೊರತೆಯಿಂದ ಕಾಫಿ ಗಿಡಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದು ಕಾಂಡ ಕೊರಕ ಹುಳುಗಳಿಂದ ಹಾನಿ ಹೆಚ್ಚಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ದುರ್ಬಲವಾಗಿದ್ದು ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂದಿನ 3 ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಗರಿಷ್ಠ 32, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೀಘ್ರದಲ್ಲೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ, ಸಚಿವ ಕೆಜೆ ಜಾರ್ಜ್. ಎಸ್ಐಆರ್ ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಕಾಂಗ್ರೆಸ್ ವೃಥ ಆರೋಪ, ವಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕಾಡುಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರಕ್ಕೆ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಮರಗೆಣಸು ಬೇಸಾಯದ ಕ್ರಮಗಳ ಕುರಿತಾಗಿ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಮುಡಿಬರ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮರಗೆಣಸು ಬೆಳೆ ವೈಜ್ಞಾನಿಕ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಮರಗೆಣಸು ಬೇಸಾಯ ಒಂದು ಪರಂಪರಾಗತವಾಗಿ ಬಂದ ಒಂದು ಬೆಳೆಯಾಗಿದೆ. ಏನೇನು ಬರ್ತದೆ ಇದರಲ್ಲಿ, ಯಾವ ರೀತಿ ಕ್ರಮ ಇರುತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ.
7: ಸೊ ಖಂಡಿತವಾಗ್ಲಿ ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮರಗೆಣಸು ಅಥವಾ ಇದು ಗೆಡ್ಡೆ ರೂಪದ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಬೆಳೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಒಂದು ನಾರಾಯಣಾಂಶ ಕೂಡ ಯಥೇಚ್ಛವಾಗಿರುತ್ತೆ, ಮತ್ತು ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರೋದನ್ನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಸೊ ಎಲ್ಲ ಕಡೆಯೂ ಕೂಡ ಬೆಳೀತಾ ಹೋಗ್ಬೋದು. ಈ ಬೆಳೆ ಯಥೇಚ್ಛವಾಗಿ ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಮೈದಾನ ಪ್ರದೇಶದಲ್ಲೂ ಕೂಡ ಈ ಒಂದು ಬೆಳೆನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಕೆಲವೊಂದು ಕಂಟ್ರಿಗಳಲ್ಲಿ ಸ್ಟೇಬಲ್ ಫುಡ್ ಆಗಿದೆ. ನಾವು ನೋಡ್ತಾ ಇರ್ಬೋದು ನೈಜೀರಿಯಾ ಆಗಿರ್ಬೋದು, ಥೈಲ್ಯಾಂಡ್ಸ್ ಆಗಿರ್ಬೋದು, ಘಾನಾ ಆಗಿರ್ಬೋದು, ಬ್ರೆಜಿಲ್ ದೇಶಗಳಿಗೆ ಒಂದು ಪ್ರಮುಖವಾಗಿರುವಂತಹ ಒಂದು ಬೆಳೆ.

0: ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಬೆಳೆ ಬೆಳೆಯುವಂತಹ ರಾಜ್ಯಗಳು ಯಾವ ಅಂತ ನೋಡ್ತಾ ಹೋದ್ರೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಇದು ಒಂದು ಉಪಮುಖ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೆಳೀತಾ ಹೋಗ್ತಿರೋದು ನೋಡ್ತಾ ಹೋದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಬೆಳೆನ ಬೆಳೆಯೋದು ನಾವು ಕಾಣಬಹುದಾಗಿದೆ. ಈ ಒಂದು ಬೆಳೆ ಅಥವಾ ಈ ಒಂದು ಗೆಡ್ಡೆಯಲ್ಲಿ 20-30% ಅಷ್ಟು ಒಂದು ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಲವಣಾಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಪ್ರೋಟೀನ್ ಅಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ. 1 kg ನಾವು ಮರಗೆಣಸು ತಿಂದ್ರೆ ಅಕ್ಕಿಗಿಂತ ಸುಮಾರು 4 times ಹೆಚ್ಚಿನ ಶಕ್ತಿಯನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮರಗೆಣಸಿನಿಂದ. ಈ ಒಂದು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ವಾತಾವರಣ ಅಂತಂದ್ರೆ ಶುಷ್ಕ ವಾತಾವರಣ ಅಥವಾ ಬೆಚ್ಚಗೆಯ ಹವಾಮಾನ ಬೇಕಾಗ್ತಾ ಹೋಗುತ್ತೆ. ಇದು
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಮರಗೆಣಸು ಬೆಳೆಯ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ.
0: ಸೊ ಈ ಒಂದು ಮರಗೆಣಸು ಬೆಳೆಯನ್ನ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಒಂದು ಬರ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಾವು ಈ ಒಂದು ಮರಗೆಣಸನ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಆಹಾರಕ್ಕೂ ಬಳಸ್ತಾ ಹೋಗ್ತೀವಿ, ಕೈಗಾರಿಕೆಗಳು ಏನ್ ಮಾಡ್ತೀವಿ ಇದನ್ನ ಬಳಸ್ತಾವೆಲ್ಲ ಕಾಣಬಹುದಾಗಿದೆ. ಈ ಗೆಡ್ಡೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ತಾಜವಾಗಿ ಆಹಾರಕ್ಕೂ ಬಳಸಬಹುದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಕೆಲವೊಂದು ಮೌಲ್ಯವರ್ಧನ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಪ್ಸ್ನ ನಾವು ಮಾಡಬಹುದಾಗಿದೆ. ಇದನ್ನ ಮಾಡಿ ಮಾರಾಟ ಮಾಡಿದ್ರೆ ಮರಗೆಣಸಿನ ಚಿಪ್ಸ್ ಸಿಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ. ಅದರ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿಕರ, ಒಳ್ಳೇದಂತ ನಾವು ಹೇಳುವುದಾಗಿದೆ. ಸೊ ಅದೇ ರೀತಿಯಾಗಿ ರೈತರಿಗೆ 2 ಆದಾಯ ಬರ್ತಾ ಹೋಗುತ್ತೆ. ಮರಗೆಣಸನ್ನು ನೇರವಾಗಿ ಮಾರಾಟ ಮಾಡಬಹುದು, ಏನಾದರೂ ಮರಗೆಣಸು ಹೆಚ್ಚಾಗಿ ಉಳಿದ್ರೆ ಮಾಡಬಹುದು, ಅದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿದ್ದು ಕೂಡ ಮಾರಾಟವನ್ನ ಮಾಡಬಹುದಾಗಿದೆ. ರೈತರಿಗೆ ಇದು ಪರ್ಯಾಯ ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.
1: ಈಗ ನಾವು ಸಾಮಾನ್ಯವಾಗಿ ಈ ಮರಗೆಣಸನ್ನ ಯಾವ್ಯಾವ ತರದ ಖಾದ್ಯದಲ್ಲಿ ಉಪಯೋಗಿಸಲಾಗ್ತದೆ ಮತ್ತೆ ಯಾವ ತರ ತಯಾರಿ ಮಾಡ್ತಾರೆ?
0: ಸೊ ಆಗ್ಲೇ ಹೇಳದಂಗೆ ಚಿಪ್ಸ್ನ ಮಾಡ್ತಾ ಹೋಗ್ತಾರೆ, ಕೆಲವರು ಏನ್ ಮಾಡ್ತಾರೆ ಕೆಲವೊಂದು ಸಾಂಬಾರ್ಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಒಂದು ತಿಳ್ಕೋಬೇಕು ನಮ್ಮ ಕೇಳುಗರು, ಯಾವುದೇ ಕಾರಣಕ್ಕೂ ಕೂಡ ಈ ಮರಗೆಣಸನ್ನ ನೇರವಾಗಿ ತಿನ್ನಬಾರದು. ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಕೆಲವೊಂದು ಗ್ಲುಕೋಸ್ಗಳು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಹಾನಿಕರಕ ಮಾಡ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸಿ ತಿಂದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಕೇಳುಗರು ನೇರವಾಗಿ ತಿನ್ನಬಾರದು. ತಿಂದ್ರೆ ಏನಾಗುತ್ತೆ, ಒಂದು ಮಲಬದ್ಧತೆಯ ಸಮಸ್ಯೆ ಆಗ್ತಾ ಹೋಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
1: ಇದು ಮಣ್ಣು ಕೆಳಗಡೆ ಬೆರೆಯುವಂತಹ ಒಂದು ಗೆಡ್ಡೆ.
0: ಹೌದು ಸರ್,
1: ಮರಗೆಣಸು. ಹಂಗಾಗಿ ಮಣ್ಣಲ್ಲಿರುವ ಎಲ್ಲ ಸತ್ವಗಳನ್ನು ಉಪಯೋಗಿಸಿಕೊಂಡು ಈ ಗೆಡ್ಡೆ ಬೆಳೀತದೆ.
0: ಖಂಡಿತವಾಗ್ಲು.
1: ಹಾಗಾಗಿ ಇದು ಆರೋಗ್ಯಪೂರ್ಣ ಕೂಡ ಆಗಿರ್ಬೋದಲ್ಲ. ಏನಿದೆ ಇದು ಪೋಷಕಾಂಶಗಳು?
0: ಸೊ ನಾನು ಆಗ್ಲೇ ಹೇಳಿದಂಗೆ ಈ ಉದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿರುತ್ತೆ, ನಾರಿನ ಅಂಶ ಜಾಸ್ತಿ ಇರೋದನ್ನ ಕಾಣಬಹುದಾಗಿದೆ, ಮತ್ತೆ ಪ್ರೋಟೀನ್ ಅಂಶ ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ 100 grams ನಾವು ಗೆಣಸನ್ನ ಅಥವಾ ಮರಗೆಣಸನ್ನು ಬೇಯಿಸಿದ್ರೆ 191 kcalಯಷ್ಟು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ಸಿಗೋದ್ರೇನಾಗುತ್ತೆ, ದೇಹದ ಶಕ್ತಿಯನ್ನ ಕಾಪಾಡ್ಕೋಬಹುದಾಗಿದೆ. ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದು ಏನಾಗುತ್ತೆ, ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮರಗೆಣಸು ನಮ್ಮ ದೇಹಕ್ಕೆ ಪ್ರಮುಖವಾಗಿರುವಂತಹ ಒಂದು ತರಕಾರಿ ಅಥವಾ ಗೆಡ್ಡೆಯ ಬೆಳೆ ಅಂತ ನಾವು ಹೇಳ್ಬೋದಾಗಿದೆ.
1: ಇದರಲ್ಲಿ ಕೆಲವೊಂದು ಔಷಧೀಯ ಗುಣ ಮತ್ತು ಆರೋಗ್ಯಕಾರಿ ಗುಣಗಳು ಇದಾವೆ ಅಂತ ಕೇಳಿದ್ದೇವೆ, ಏನು ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.
0: ಸೊ ಈ ಉದಕ್ಕೆ ಏನಾಗುತ್ತೆ, ಮೊದಲದಾಗಿ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾರಿನಾಂಶದಿಂದ ಏನಾಗುತ್ತೆ ಅಂದ್ರೆ ಒಂದು ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಇದರಲ್ಲಿ ವೈಟಮಿನ್ ಸಿ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಇದನ್ನ ಸಾಂಪ್ರದಾಯಿಕವಾಗಿ ಕೆಲವೊಂದ್ ಕಡೆ ಉಪಯೋಗ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಈ ಒಂದು ಗೆಣಸಿನ ಎಲೆಗಳನ್ನ ಏನ್ ಮಾಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳ ನಿವಾರಣೆಯನ್ನ ಮಾಡಬಹುದಾಗಿದೆ. ಜೊತೆಗೆ ಯಾವ್ದಾದ್ರು ಗಾಯಗಳಾಗಿರ್ತಾವಲ್ಲ, ಗಾಯಗಳ ನೋವನ್ನ ನಿವಾರಣೆ ಮಾಡಕ್ ಏನ್ ಮಾಡ್ತಾರೆ, ಈ ಒಂದು ಮರಗೆಣಸು ಎಲೆಗಳನ್ನ ತಗೊಂಡ್ಬಿಟ್ಟು ಅರ್ದ್ಬಿಟ್ಟು ಆ ರಸವನ್ನ ಆ ಗಾಯದ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಈ ಒಂದು ನೋವು ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇದನ್ನ ಹಲವಾರು ರೀತಿಯಾಗಿರುವಂತಹ ಔಷಧಿಗಳ ತಯಾರಿಕೆ ಅಂತಂದ್ರೆ, ಯುನಾನಿ ಔಷಧಗಳ ತಯಾರಿಕೆ ಆಗಿರ್ಬೋದು, ಆಯುರ್ವೇದಿಕ ಔಷಧ ತಯಾರಿಕೆ ಇದನ್ನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸು ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ರೈತರಿಗೆ ಆದಾಯ ತಂದು ಕೊಡುವಂತ ಬೆಳೆ, ಮತ್ತೆ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಈ ಬೆಳೆ.

0: ಹಾಗಾಗಿ ಈಗಾಗಲೇ ಅನೇಕರು ಈ ಒಂದು ಬೆಳೆನ ಪಾರಂಪರಾಗತವಾಗಿ ಬೆಳೀತಾ ಇದ್ದಾರೆ. ಅದು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ ಇನ್ಮುಂದೆ ಬರುವ ದಿನಗಳಲ್ಲಿ ಇದು ಸುಲಭವಾಗಿ ಬೆಳೀತದಲ್ಲ, ನಿಮಗೆ ಭೂಮಿ ಒಳಗೆ ಬೆಳೆಯೋದು. ಹಾಗಾಗಿ ಈ ಬೆಳೆ, ಈ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವ್ಯಾವ ಮಣ್ಣಲ್ಲಿ ಇದು ಬೆಳೀತದೆ?
1: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಸೊ ಎರಡನೇದಾಗಿ ಏನಾಗಿರುತ್ತೆ ಅಂದ್ರೆ ಮಣ್ಣಿನ ರಸಸಾರ 5-7 pH ಇದ್ದಾಗ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ನೋಡಬಹುದಾಗಿದೆ. ಮಳೆನೂ ಚೆನ್ನಾಗಿ ಬರಬೇಕು, ಬಟ್ ಏನಾಗಿರುತ್ತೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರಬಾರ್ದು. ಇನ್ ಕೇಸ್ ಏನಾದರೂ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಗೆಡ್ಡೆ ಕುಳಿಯುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ.
0: ಮರಗೆಣಸು ಬೆಳಿಬೇಕಾದ್ರೆ ಯಾವ ಒಂದು ಹವಾಮಾನ ಮುಖ್ಯ ಅಂತೀರಿ?
1: ಶುಷ್ಕ ವಾತಾವರಣ ಅಥವಾ ಬೆಚ್ಚಗಿನ ವಾತಾವರಣ ತುಂಬಾ ಒಳ್ಳೆಯದು. ಇದಕ್ಕೆ ತೇವಾಂಶವುಳ್ಳ ಉಪ ವಲಯದಲ್ಲಿ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶ 25 degrees ಟೆಂಪರೇಚರ್ ಇಂದ 32 degrees ಟೆಂಪರೇಚರ್ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಿಮ್ಗೆ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಎಲ್ಲಾ ಕಡೆ ಬೆಳಿಬಹುದು. ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಗುಡ್ಡಗಾಡು ಆಗಿರ್ಬೋದು, ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಬೆಳೆನ ಬೆಳೆದು ನಾವು ಕಾಣಬಹುದಾಗಿದೆ. ಇನ್ ಕೇಸ್ ಏನಾದರೂ 16 degrees ಟೆಂಪರೇಚರ್ಗಿಂತ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ಒಂದು ಬೆಳೆಯ ಬೆಳವಣಿಗೆ ಏನಾಗುತ್ತೆ, ನಿಧಾನಗೊಳಿಸ್ತಾ ಹೋಗುತ್ತೆ. ಸರಾಸರಿಯ ವಾರ್ಷಿಕ ಒಂದು ಮಳೆ ಎಷ್ಟಿರ್ಬೇಕಂದ್ರೆ ಒಂದು 800-1200 mm ಎಲ್ಲೆಲ್ಲಿ ಮಳೆ ಆಗುತ್ತೋ ಅಂತ ಭಾಗದಲ್ಲಿ ಎಲ್ಲಾ ಕಡೆ ಒಂದು ಬೆಳೆನ ಬೆಳಿಬಹುದಾಗಿದೆ. ಈ ಒಂದು ಬೆಳೆ ಏನಾಗಿರುತ್ತೆ, ಒಂದು ಸೂರ್ಯನ ಬೆಳಕನ್ನ ಇಷ್ಟಪಡುವಂತಹ ಬೆಳೆ. ಸೊ ಅದಕ್ಕೋಸ್ಕರ ಸೂರ್ಯನ ಬೆಳಕು ಜಾಸ್ತಿ ಆದಷ್ಟು ಏನಾಗುತ್ತೆ, ಒಂದು ಬೆಳೆ ಒಂದು ಗುಣಮಟ್ಟದ ಒಂದು ಗೆಡ್ಡೆ ಬರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಇದು ಬರೇ ನೀರು ನಿಲ್ಲೋದು ಒಂದೇ ಮುಖ್ಯ ಅಲ್ಲ, ಎಲ್ಲಿ ಹಿಮ ಬೀಳುತ್ತೆ, ಎಲ್ಲಿ ನೀರು ನಿಲ್ಲುತ್ತೆ ಅಂತ ಕಡೆ ಕೂಡ ಈ ಒಂದು ಬೆಳೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾದ ಏನು ಅಂತಂದ್ರೆ, ಸೊ ಸ್ವಲ್ಪ ಈ ಒಂದು ಗಿಡನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ, ಒಂದು ನೀರನ್ನ ಜಾಸ್ತಿ ಕೊಡಬಾರ್ದು. ಇಷ್ಟು ಕೊಟ್ಟಾಗ ಏನಾಗುತ್ತೆ, ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ.
0: ಈ ಮರಗೆಣಸು ನಾಟಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಬೆಳಿಬಹುದು?
1: ಎರಡು ರೀತಿಯಾಗಿ ನಾವು ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಒಂದನೇದಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ನಾಟಿ ಮಾಡೋದನ್ನ ನೋಡಬಹುದಾಗಿದೆ. ಮತ್ತೊಂದು ನೀರಾವರಿ ಪ್ರದೇಶದಲ್ಲಿ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ನೋಡಬಹುದಾಗಿದೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರ ಗೆಡ್ಡೆಗಳ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಕಾಂಡದ ತುಂಡುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ, ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಅದೇ ನೀರಾವರಿಯಲ್ಲಿ ಆದ್ರೆ ಏನಾಗುತ್ತೆ, ನೀರ್ ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಒಂದು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾಟಿ ಮಾಡೋದ್ರೇನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
0: ಈಗ ಈ ಒಂದು ಮರಗೆಣಸಿನಲ್ಲಿ ಯಾವ್ಯಾವ ತಳಿ ಇದಾವೆ, ಯಾವ ತಳಿ ನಮಗೆ ಸೂಕ್ತ, ಇದ್ರ ಬಗ್ಗೆ ಹೇಳಿ.
1: ಸೊ ಮರಗೆಣಸಲ್ಲಿ ಹಲವಾರು ರೀತಿಯಂತ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ H17, H165, H226, H86, H2304 ಎಂಬ ತಳಿಗಳು ಪ್ರಸ್ತುತವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಕನಿಷ್ಠ ಅಂದ್ರೆ ಕೂಡ ಒಂದು ಹೆಕ್ಟೇರ್ಗೆ 37-40 tons ಇಳುವರಿಯಷ್ಟು ನಾವು ಕೂಡ ನಾವು ಕಾಣಬಹುದಾಗಿದೆ. ಅದೇ ಸ್ಥಳೀಯ ತಳಿಗಳಾದ್ರೆ ಏನಾಗಿರುತ್ತೆ ಅಂದ್ರೆ, ಇಳುವರಿ ಬರುತ್ತೆ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಅಂದ್ರೆ 12-15 tons ಅಷ್ಟು ಇಳುವರಿ ನಾವು ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಸೊ ಇಷ್ಟು ತಳಿಗಳು ಪ್ರಮುಖವಾಗಿರೋದನ್ನ ನಾವು ಕಾಣಬಹುದು.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸಿನ ನಾಟಿ ವಿಧಾನದ ಬಗ್ಗೆ ತಿಳಿಸ್ಕೊಡಿ. ಗೊಬ್ಬರ ಹೇಗೆ ಕೊಡಬೇಕು, ಭೂಮಿನ ಯಾವ ಥರ ಸಿದ್ಧತೆ ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ ಮಾಡಬೇಕು?
1: ಸೊ ಖಂಡಿತವಾಗ್ಲೂ ಕೂಡ ಮೊದಲೇದಾಗಿ ನಾಟಿ ವಿಧಾನ ಹೇಳ್ಬಿಡ್ತೀನಿ ನಿಮಗೆ. ಸೊ ಈ ಒಂದು ಮರಗೆಣಸ ನಾಟಿ ಮಾಡ್ಬೇಕಾದ್ರೆ ಮಾಡಬೇಕು, ಸೊ ನಾವು ಕಾಂಡದ ಗೆಡ್ಡೆಗಳಿರ್ತಾವಲ್ಲ ಅದು ಮೊಸಾಯಿಕ್ ಮುಕ್ತವಾಗಿರುವಂತಹ ಗೆಡ್ಡೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಆರೋಗ್ಯಕರ ಮತ್ತು ಸದೃಢ ಗೆಡ್ಡೆಗಳನ್ನ ಮಾಡೋ ಕಾಂಡ ತುಂಡುಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸುಮಾರು 15 centimeters ಅಷ್ಟು ಉದ್ದ ಇರಬೇಕು, 8-10 ಇರಬೇಕು ಕಣ್ಣುಗಳು ಇರೋದನ್ನ ನಾವು ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾಟಿಗೆ ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾಂಡದ ತುಂಡುಗಳನ್ನ ನಾವು 15 ನಿಮಿಷಗಳ ಕಾಲ ಕಾರ್ಬನ್ ಡೇಸಿಯಂ ಎಂಬ ಶಿಲೀಂದ್ರನಾಶಕದ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಇದನ್ನ ಉಪಚಾರ ಮಾಡಬೇಕಾಗತ್ತೆ. ಅದಾದ್ಮೇಲೆ ಏನ್ ಮಾಡಬೇಕಂತಂದ್ರೆ, ನಾಟಿಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಒಂದು ಹೆಕ್ಟೇರ್ಗೆ ಒಂದು 12,500 ಒಂದು ಕಾಂಡ ತುಂಡುಗಳು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬೇಸಾಯ ಸಾಮಗ್ರಿಗೆ ಹೇಳ್ತೀನಿ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ಭೂಮಿನ ಚೆನ್ನಾಗಿ ಅದವನ್ನ ಮಾಡ್ಕೋಬೇಕಾಗತ್ತೆ. ಅದವನ್ನ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 8-10 tons ಅಷ್ಟು ತಿಪ್ಪೆ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಗೊಬ್ಬರ ಆಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಸಿಯಂ ಏನಾಗಿರುತ್ತೆ, 75-100 kg ಪ್ರತಿ ಹೆಕ್ಟೇರ್ಗೆ ನಾವು ಈ ಒಂದು ಗೊಬ್ಬರವನ್ನ ನಾವು ಕೊಡಬೇಕಾಗತ್ತೆ. ಸೊ ಇದನ್ನ ಹೆಂಗ್ ಕೊಡಬೇಕು ಅಂತಂದ್ರೆ, 50% ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಸಿಯಂನ ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಈ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇನ್ನು ಉಳಿದ 50% ಗೊಬ್ಬರವನ್ನ ನಾಟಿ ಮಾಡಿದ ಒಂದು 12-16 ವಾರಗಳ ನಂತರ ಈ ಒಂದು ಗೊಬ್ಬರವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಸರ್ವತೋಮುಖ ಬೆಳವಣಿಗೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ರೈತರು ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಪಡೆಯೋದನ್ನು ನಾವು ಕಾಣ್ಬೋದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡಬಾರ್ದು.
0: ಈಗ ಮರಗೆಣಸು ನೆಡಬೇಕಾದ್ರೆ ಭೂಮಿ ಸಿದ್ಧತೆ ಎಷ್ಟು ಅಗಿಬೇಕಾಗತ್ತೆ ಮತ್ತೆ ಎಷ್ಟು ತಗ್ಗು ಇದ್ರೆ ಅದಕ್ಕೆ ಉತ್ತಮ?
1: ಸೊ ಮರಗೆಣಸು ನಾವು ಕಾಂಡದ ತುಂಡುಗಳನ್ನು ನಾಟಿ ಮಾಡಬೇಕು ಅಂದರೆ ಸಾಲಿನ ಸಾಲಿಗೆ 3 ಅಡಿ ಇರಬೇಕು, ಗೆಡ್ಡೆಯಿಂದ ಗೆಡ್ಡೆಗೆ 3 ಅಡಿ ಅಂತರವಿದ್ದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂತರವನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗಳ ಒಂದು ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಚೇಂಜಸ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಆದ್ದರಿಂದ 3 ಅಡಿ 3 ಅಡಿ 90 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಬೆಳವಣಿಗೆಗೂ ತುಂಬ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದು.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಅಂತ ಹೇಳ್ತವಲ್ಲ, ಈ ಒಂದು ಮರಗೆಣಸು ಬೆಳೆ ಬೇಸಾಯದಲ್ಲಿ ಅದರ ನಿರ್ವಹಣೆ ಹೆಂಗೆ ಮಾಡಬೇಕು?
1: ಸೊ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಬೆಳೆಯುವ ಬೆಳೆಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಈ ಒಂದು ಮರಗೆಣಸಿನಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದ್ರೆ, ನಾವು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಈ ಒಂದು ಗೆಣಸು ಅಥವಾ ಗೆಡ್ಡೆ ಏನಾಗಿರುತ್ತಂದ್ರೆ ಹೆಚ್ಚಿನ ಪ್ರಮಾಣದ ಒಂದು ಗೊಬ್ಬರವನ್ನ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ಬರೋ ಬೆಳೆಗಳಿಗೆ ಏನಾಗಿರುತ್ತೆ, ಸೊ ಅಷ್ಟು ರೀತಿಯಾದ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಗೆಡ್ಡೆ ಬೆಳೆ ಅಂತ ಹೇಳಿದ್ವಲ್ಲ, 9-10 ತಿಂಗಳ ಕಾಲ ಬೇಕಾಗುತ್ತೆ. ನಾವು ಗೆಡ್ಡೆಗಳನ್ನ ಆ ಒಂದು ಕಾಂಡ ತುಂಡುಗಳನ್ನ ನಾಟಿ ಮಾಡಿ ಅದನ್ನ ಹಾರ್ವೆಸ್ಟ್ ಮಾಡಕ್ಕೆ 9-10 ತಿಂಗಳ ಕಾಲ ಬೇಕಾಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ತಿಂಗಳಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಅಂತರ್ ಬೇಸಾಯ ಪದ್ಧತಿಯನ್ನ ನಾವು ಬೇಕಾದ್ರೂ ಮಾಡ್ಕೋಬಹುದು. ಯಾವ ರೀತಿಯಾಗಿ ಅಂತರ್ ಬೇಸಾಯ ಮಾಡ್ಕೋಬೇಕು ಅಂದ್ರೆ, ಆ ಒಂದು 3 ಅಡಿ ಅಂತರ ಇರುತ್ತಲ್ವಾ, ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ನಾವು ಬೇಕಾದ್ರೆ ನೆಲಗಡ್ಡೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಮತ್ತೆ ಜೋಳ, ರಾಗಿ ಈ ತರ ಬೆಳೆಗಳು ಬೇಕಾದ್ರೂ ನಾವು ಬೆಳ್ಕೊಂತ ಹೋಗ್ಬೋದು. ಈ ತರ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂಟರ್ ಬಿಟ್ವೀನ್ ಸ್ಪೇಸ್ ಕೂಡ ಅನುಕೂಲಕ್ಕೆ ಆಗುತ್ತೆ, ಮತ್ತೆ ರೈತರಿಗೆ 2 ರೀತಿಯ ಆದಾಯ ಬರುತ್ತೆ. ಒಂದು ಲಾಂಗ್ ಟರ್ಮ್ ಅಲ್ಲಿ ಈ ಗೆಡ್ಡೆಗಳಿಂದ ಆದಾಯ ಬರ್ತಾ ಹೋಗುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಅಂತರ್ ಬೆಳೆ ಮಾಡ್ಕೊಂಡೋಗ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಇನ್ನೊಂದು ಕೇಳಿದ್ರಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾ ಹೋದ್ರಿ. ಸೊ ಈ ಬೆಳೆ ಕಂಪ್ಲೀಟ್ ಆಗಿ ಹಾರ್ವೆಸ್ಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನಾವೇನ್ ಹಾಕ್ಬೇಕಂದ್ರೆ ಬಾಳೆ ಹಾಕ್ಬೋದು ಅಥವಾ ಮುಸುಕಿನ ಜೋಳ ಹಾಕ್ಬೋದು. ಯಾಕೆಂದ್ರೆ ಈ ಬಾಳೆಯಲ್ಲಿ ಏನಾಗಿರುತ್ತೆ, ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ. ಅದೇನಾಗುತ್ತೆ, ಆ ಕ್ರಾಪ್ ರೆಸಿಡ್ಯೂ ಭೂಮಿಗೆ ಹೋದಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಕ್ಕೆಜೋಳ ಆದರೂ ಅಷ್ಟೇ, ಅದರಿಂದ ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ, ಒಂದು ಬೆಳವಣಿಗೆ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ.
0: ಈಗ ಈ ಮರಗೆಣಸಿನಲ್ಲೂ ಕೂಡ ಬಾಧಿಸುವಂತ ಪ್ರಮುಖ ಕೀಟಗಳು ಇದಾವ ಅಥವಾ ಅವುಗಳ ರೋಗ ಲಕ್ಷಣಗಳು?
1: ಸೊ ಖಂಡಿತವಾಗ್ಲೂ ಕೂಡ ಸರ್, ಯಾವುದೇ ಒಂದು ಬೆಳೆ ಅಂದ್ರೆ ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣಾಗಲಿ, ಹೂವಾಗಲಿ, ಅದಕ್ಕೆ ರೋಗ ಕೀಟ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮರಗೆಣಸಿಗೆ ಬಾಧಿಸುವಂತಹ ಕೀಟಗಳು ಅಂದ್ರೆ ಕೆಂಪು ನುಸಿ. ಈ ಕೆಂಪು ನುಸಿ ಆ ಒಂದು ಲಕ್ಷಣಗಳು ನೋಡ್ತಾ ಹೋದ್ರೆ ಏನ್ ಮಾಡುತ್ತೆ ಅಂದ್ರೆ, ಸಣ್ಣ ಕೆಂಪು ನುಸಿಗಳು ಏನಾಗುತ್ತೆ, ಎಲೆಯ ಕೆಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದೇನ್ ಮಾಡುತ್ತೆ, ಎಲೆಯ ಕೆಳಭಾಗದಲ್ಲಿರುವ ರಸವನ್ನೆಲ್ಲ ಹೀರ್ಬಿಟ್ಟು ಏನ್ ಮಾಡುತ್ತೆ, ಬಿಳಿ ಮಚ್ಚೆಗಳ ರೂಪದಲ್ಲಿ ಇದು ಕಾಣ್ತಾ ಹೋಗುತ್ತೆ. ನಂತರ ಎಲೆಗಳು ಕೆಳಗೆ ಬಿದ್ದೋಗೋದು, ಉದುರೋಗೋದು ನಾವು ಕಾಣ್ಬೋದಾಗಿದೆ. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದು ಒಂದು ಪ್ರತಿ ಲೀಟರ್ಗೆ 1.7 ml ಅಷ್ಟು ಥೈಮೆಥೋಯೇಟ್ನ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಒಂದು ನುಸಿನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಅಥವಾ ಡೈಮೆಥೋಯೇಟ್ ಅಂತ ಹೇಳಿದ್ವಲ್ಲ, ಅದನ್ನ ಪ್ರತಿ ಲೀಟರ್ಗೆ 1.7 ml ಅಷ್ಟು ಹಾಕಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಇದು ಪ್ರಮುಖವಾಗಿರುವಂತಹ ಕೀಟ. ಅದೇ ರೀತಿಯಾಗಿ ಪ್ರಮುಖವಾಗಿರುವಂತಹ ರೋಗಗಳು ನೋಡ್ತಾ ಹೋದ್ರೆ, ಒಂದು ಬೇರುಕೊಳೆ ರೋಗ ಆಗಿರ್ಬೋದು, ಎಲೆಚುಕ್ಕೆ ರೋಗ ಆಗಿರ್ಬೋದು, ಮೊಸಾಯಿಕ್ ನಂಜು ರೋಗ, ಈ 3 ರೋಗಗಳಲ್ಲಿ ತುಂಬ ಪ್ರಮುಖವಾಗಿರುವ ರೋಗ ಅಂತಂದ್ರೆ ಒಂದು ಮೊಸಾಯಿಕ್ ನಂಜು ರೋಗ. ಈ ಮೊಸಾಯಿಕ್ ನಂಜು ರೋಗ ಬಂತು ಅಂದ್ರೆ ಗಿಡಗಳು ಬೆಳೆಯೋದಿಲ್ಲ, ಮತ್ತೆ ಗೆಡ್ಡೆಗಳ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲಾಗಿ ಬೇರುಕೊಳೆ ರೋಗ ಅಂತ ಹೇಳಿದ್ವಲ್ಲ, ಏನಾಗುತ್ತೆ, ಇದು ಸ್ಟಾರ್ಟಿಂಗ್ಗೆ ಬೇಗ ಬಂದ್ಬಿಡುತ್ತೆ. ರೋಗಕ್ಕೆ ತುತ್ತಾದ ಸಸಿಗಳು ಏನಾಗುತ್ತೆ ಅಂದ್ರೆ ಬಾಗಿ ಕುಸಿ ಬೀಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ನಂತರ ಬೇರುಗಳೆಲ್ಲ ಕೊಳೆತು ಹೋಗೋಕ್ಕೆ ಕಾಣ್ತಾ ಹೋಗುತ್ತೆ. ಇದನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದನ್ನ ಒಂದು ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಇವಾಗ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ, 3 g/l ಹಾಕಿ ನಾವು ಅದನ್ನು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಈ ಒಂದು ಬೇರುಕೊಳೆ ರೋಗವನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಎರಡನೇದಾಗಿ ಎಲೆ ಚುಕ್ಕೆ ರೋಗ ಏನ್ ಮಾಡುತ್ತೆ, ಮೊದಲಿಗೆ ಒಂದು ವಕ್ರಾಕಾರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಂತರ ಏನ್ ಮಾಡುತ್ತೆ ಅಂದ್ರೆ, ಈ ವಕ್ರಾಕಾರದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಇದು ತಿರುಗಿ ಕಪ್ಪು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ನಷ್ಟು ತಾಮ್ರದ ಆಕ್ಸಿಕ್ಲೋರೈಡ್ ನ ನಾವು ನಮ್ಮ ಮಣ್ಣಿಗೆ ಸೇರಿಸಬೇಕಾಗತ್ತೆ ಅಥವಾ ಸಿಂಪರಣೆ ಮಾಡಬೇಕಾಗತ್ತೆ. 2 ಗ್ರಾಮ್ನಷ್ಟು ಮ್ಯಾಂಕೋಸಬ್ ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಎಲೆ ಚುಕ್ಕೆ ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. 3ನೇದು ಮೊಸಾಯಿಕ್ ನಂಜು ರೋಗ ಅಂತ ಹೇಳಿದೆ ನಿಮಗೆ. ಏನಾಗುತ್ತೆ ಅಂದ್ರೆ, ಎಲೆಗಳ ಮೇಲೆ ಹಳದಿ ಹಸಿರು ಮಿಶ್ರಿತ ಚುಕ್ಕೆಗಳು ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದ್ರೆ, ಇದಕ್ಕೆ ಒಂದು ಕೀಟ ಅವಳಿ ಮಾಡುತ್ತೆ, ಅದರಿಂದ ಏನಾಗುತ್ತೆ, ಮೊಸಾಯಿಕ್ ನಂಜು ರೋಗ ಬರ್ತಾ ಹೋಗುತ್ತೆ. ಆ ಕೀಟದ ನಿರ್ವಹಣೆ ಮಾಡೋಕ್ಕೋಸ್ಕರ 2.5 ml ಅಷ್ಟು ಇಮಿಡಾಕ್ಲೋರೋಪಿಡ್ ನ ನಾವು ಸಿಂಪರಣೆಯನ್ನ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಈ ಒಂದು ಮೊಸಾಯಿಕ್ ನಂಜು ರೋಗವನ್ನ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಸೊ ನಾವು ಯಾವುದೇ ರೈತ ಮರಗೆಣಸು ಬೆಳೀತಾರೆ ಅಂದ್ರೆ, ಪ್ರಮುಖವಾಗಿ ಅವನು ನೋಡಬೇಕಾಗಿರೋ ರೋಗ ಅಂದ್ರೆ ಯಾವುದು ಅಂದ್ರೆ, ಮೊಸಾಯಿಕ್ ನಂಜು ರೋಗವನ್ನ ಅವರು ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಗೆಡ್ಡೆಗಳ ಒಂದು ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ರೈತನಿಗೆ ಒಂದು ಇಳುವರಿ ಕೂಡ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ನೀವು ಹೇಗೆ ಕೊಯ್ಲು ಮಾಡಬೇಕು, ಯಾಕಂದ್ರೆ ಇದು ಭೂಮಿ ಒಳಗಿರುತ್ತೆ, ಯಾವಾಗ ಬೆಳೆದಿದೆ ಅನ್ನೋದು ಗೊತ್ತಾಗಲ್ಲ.
1: ಸೊ ನಾನು ಆಗ್ಲೇ ಹೇಳಿದಾಗೆ, ನಾವು ಗೆಡ್ಡೆ ಅಥವಾ ಕಾಂಡ ತುಂಡುಗಳನ್ನು ನಾಟಿ ಮಾಡಿದ್ಮೇಲೆ 9-10 ತಿಂಗಳಿಗೆ ಏನಾಗುತ್ತೆ, ಇದು ಸಿದ್ಧವಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಎರಡನೇದಾಗಿ ಏನಾಗುತ್ತೆ, ಎಲೆಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂತ ನೋಡ್ತಾ ಹೋದ್ರೆ, ಎಲೆಗಳಲ್ಲಿ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರೋಗ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದು ಒಂದು ಎಲೆಗಳಿಂದ ನಾವು ಕಾಣುವಂತಹ ಸಿಂಪ್ಟಮ್ಸ್. ಎರಡನೇದು ಕಾಂಡದ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಏನು ಅಂತಂದ್ರೆ, ಕಾಂಡವು ಒಣಗೋಗುತ್ತೆ ಮತ್ತೆ ಗಟ್ಟಿ ಆಗದ ನಾವು ಕಾಣಬಹುದಾಗಿದೆ. ಇದು ಎರಡನೇ ಸಿಂಪ್ಟಮ್ಸ್. ಮೂರನೇದು ಮಣ್ಣು. ಏನಾಗುತ್ತೆ ಅಂದ್ರೆ, ಆ ಗೆಡ್ಡೆಗಳ ಕಳ ಸುತ್ತಮುತ್ತಲಿನ ಮಣ್ಣು ಏನಾಗುತ್ತೆ, ಬಿರುಕು ಬಿಡ್ತಾ ಹೋಗುತ್ತೆ. ಬಿರುಕು ಬಿಟ್ಟಾಗ ಇದು ಒಂದು ಸಿಂಪ್ಟಮ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು 3 ಸಿಂಪ್ಟಮ್ಸ್ ಇಟ್ಕೊಂಡು ಸೊ ಅದನ್ನ ನಾವು ಅಂದಾಜಿಸಬಹುದು, ಈ ಒಂದು ಗೆಡ್ಡೆಗಳು ಕೊಯ್ಲಿಗೆ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ಬೆಳೆನ ಯಾವ ತರ ಮಾರಬೇಕಾಗುತ್ತೆ, ಮತ್ತೆ ಈಗ ಸದ್ಯ ಯಾವ ತರ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಮರಗೆಣಸು ಬೆಳೆಗೆ ಇದೆ, ಮತ್ತೆ ನಮ್ಮ ಈಗ ಗ್ರಾಹಕರು ಕೂಡ ಮರಗೆಣಸನ್ನ ಯಾವ್ಯಾವ ತರದಲ್ಲಿ ಇದನ್ನ ಇಷ್ಟಪಡ್ತಾ ಇದ್ದಾರೆ?
1: ಸೊ ನಮ್ಮ ರೈತರು ಏನ್ ಮಾಡಬೇಕು, ಮೊದಲೇದಾಗಿ ಈ ಒಂದು ಗೆಡ್ಡೆಗಳನ್ನ ಹಾರ್ವೆಸ್ಟ್ ಮಾಡಬೇಕು, ಕೆಲವೊಂದು ಪ್ರೊಸೆಸಿಂಗ್ ನ ಮಾಡಬೇಕಾಗತ್ತೆ. ಇವಾಗ ಮಣ್ಣನ್ನ ಅದನ್ನ ಬೇಸ್ಡ್ ಆನ್ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಆಕಾರ ಮತ್ತೆ ಅದ್ರ ಮೇಲೆ ಏನಾಗುತ್ತೆ, ಅದನ್ನ ವಿಂಗಡಣೆಯನ್ನ ಮಾಡಬೇಕಾಗತ್ತೆ. ವಿಂಗಡಣೆಯನ್ನ ಮಾಡಿಬಿಟ್ಟು ನಮ್ಮ ಮಾರುಕಟ್ಟೆಗೆ ನಾವು ತಗೊಂಡು ಹೋಗೋದಾಗಿದೆ. ಆದರೆ ಲೋಕಲ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಸೊ ಗ್ರೇಡಿಂಗ್ ಆಧಾರದ ರೂಪದಲ್ಲಿ ನಾವು ಮಾಡಿಕೊಂಡಾಗ ಏನಾಗುತ್ತೆ, ಹೆಚ್ಚಿನ ಬೆಲೆಯನ್ನ ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಬೇಕಾದ್ರೆ ಏನ್ ಮಾಡಬಹುದು, ಕೆಲವೊಂದು ಕೈಗಾರಿಕೆಗಳಿದಾವೆ, ಏನ್ ಮಾಡುತ್ತೆ, ಚಿಪ್ಸ್ ಮೇಕಿಂಗ್ ಇಂಡಸ್ಟ್ರಿಗಳಿದಾವೆ, ಕೆಲವೊಂದು ಪುಡಿಗಳನ್ನ ಮಾಡ್ತಾ ಹೋಗ್ತಾರೆ. ಅಂತದ್ರ ಕಡೆಯಲ್ಲಿ ನಾವು ಇದನ್ನ ಮಾಡಿಕೊಂಡಾಗ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ರೈತರಿಗೆ ಕನಿಷ್ಠ ಅಂದ್ರೂ ಕೂಡ 1 ಕೆಜಿಗೆ 20-25 ರೂಪಾಯಿ ಅಷ್ಟು ರೇಟ್ ನ ಪಡಿಬಹುದಾಗಿದೆ. ಬಟ್ ಅದನ್ನ ನಾವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡಬೇಕು ಅಂತಂದ್ರೆ, ನಾವು ಅದನ್ನ ಸರಿಯಾಗಿ ಮೆಚೂರ್ ಆದಾಗ ನಾವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ನಾವು ಸ್ಟೋರ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೊಂದು ನಮ್ಮ ರೈತರ ಕಿವಿ ಮಾತೇನು ಅಂತಂದ್ರೆ, ಸೊ ಕಂಪ್ಲೀಟ್ ಮೆಚೂರ್ ಆದ್ರೆ ಮಾತ್ರ ಗೆಡ್ಡೆಗಳನ್ನ ಹಾರ್ವೆಸ್ಟ್ ಮಾಡಬೇಕು, ಹಾಗೆ ಹಾರ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಉತ್ತಮ ರೇಟು ಸಿಗೋದಿಲ್ಲ, ಮತ್ತೆ ಗೆಡ್ಡೆಗಳ ಗಾತ್ರ ಏನಾಗುತ್ತೆ, ಕಮ್ಮಿ ಆಗಿರೋದನ್ನ ನಾವೆಲ್ಲ ಕಾಣಬಹುದು.
0: ಈಗ ಈ ಬೆಳೆನ ಹಂತ ಹಂತವಾಗಿ ಕಟಾವ್ ಮಾಡಕ್ ಬರುತ್ತಾ?
1: ಹಂತ ಹಂತವಾಗಿ ಮಾಡಕ್ ಬರಲ್ಲ, ಯಾಕೆಂದ್ರೆ ಆ ಒಂದು ಇದರಲ್ಲಿ ಎಕನಾಮಿಕಲ್ ಪಾರ್ಟೇ ಗೆಡ್ಡೆ ಆಗಿರೋದ್ರಿಂದ ಸರಿಯಾದ ಸಮಯದಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾವು ಭೂಮಿ ನಾಟಿ ಮಾಡಿದ್ಮೇಲೆ 9-10 ತಿಂಗಳು ಮಿನಿಮಮ್ ಬೇಕಾಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ 9-10 ತಿಂಗಳ ಮಧ್ಯೆ ನೀವು ಯಾವ ಬೇಕಾದ್ರೂ ಮಾಡ್ಕೋಬಹುದಲ್ಲ.
0: ಈಗ ಈ ಒಂದು ಗೆಡ್ಡೆನ ತೆಗೆದು ಇಟ್ಕೊಳ್ಬಹುದಲ್ಲ, ಬಾಳ ದಿನ ತನಕ ಉಳಿಬಹುದಲ್ಲ?
1: ಉಳಿಬಹುದು, ಬಟ್ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಸ್ಥಳದಲ್ಲಿ ಇಡಬೇಕಾಗತ್ತೆ. ನೀವು ಹೆಂಗಂದ್ರೆ ಅಲ್ಲಿ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಾಳಿಕೆ ಬರೋದಿಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ಕನಿಷ್ಠ ಅಂದ್ರೂ ಕೂಡ 12-15 ಟನ್ ಅಷ್ಟು ನಾವು ಗೆಡ್ಡೆ ಇಳುವರಿನ ನಾವು ನಾರ್ಮಲ್ ಆಗಿ ನೋಡಬಹುದಾಗಿದೆ. ಇದು ಸ್ಥಳೀಯ ತಳಿಗಳಿಗೆ
0: ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ,
1: 12-15 ಟನ್ ಸ್ಥಳೀಯ ತಳಿಗಳಿಗೆ. ಅದೇ ನಾವು ಸೂಟಬಲ್ ವೆರೈಟೀಸ್ ಅಥವಾ ಹೈಬ್ರಿಡ್ಸ್ ಹಾಕಿದ್ರೆ ಒಂದು 30-40 ಟನ್ ಇಳುವರಿನ ನಾವು ಪಡಿಬಹುದಾಗಿದೆ.
0: ದೊಡ್ಡ ಪ್ರಮಾಣದ ಬೆಳೆ ನಿಮ್ಗೆ ಸಿಗುತ್ತೆ ಈ ಒಂದು ಮರಗೆಣಸನ್ನ ನೀವು ನೆಟ್ರೆ.
1: ಖಂಡಿತವಾಗ್ಲೂ ಕೂಡ ಈಸಿ ಮೇಂಟೆನೆನ್ಸ್, ಇದು ತುಂಬಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೇಳಲ್ಲ,
0: ಕೇಳೋದಿಲ್ಲ ಇದು.
1: ಹೌದು, ತುಂಬಾ ಕಡಿಮೆ ಸಮಯ ಇದೆ.
0: ನೀರು ಹಾಕು ಮತ್ತೆ ಮತ್ತೆ ಗೊಬ್ಬರ ಹಾಕು ಇದನ್ನೆಲ್ಲ ಬಯಸಲ್ಲ,
1: ಏನೂ ಇಲ್ಲ ಸರ್.
0: ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆ ಉತ್ತಮವಾದ ಬೆಳೆ ಕೂಡ
1: ಖಂಡಿತವಾಗಿ
0: ಕೈ ಹಿಡಿಬಹುದು.
1: ಖಂಡಿತವಾಗ್ಲು
0: ಅಂದ್ರೆ ಬಹಳ ನಿರ್ವಹಣೆ ಇಲ್ಲಲ್ಲ, ತಾವು ಹೊಲದಲ್ಲಿ ಹಾಕ್ಬಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಬಹುದು.
1: ಬಟ್ ಏನಂದ್ರೆ ನಿರ್ವಹಣೆ ಮುಖ್ಯವಾಗಿ ಏನು ಅಂತಂದ್ರೆ ಅದನ್ನ ನೀರ್ ನಿಲ್ಲೋ ರೀತಿ ನೋಡ್ಕೋಬಾರ್ದು. ಆ ಒಂದು ಗೆಡ್ಡೆಯ ಸುತ್ತ ಗೆಡ್ಡೆ ಕೊಳತು ಹೋಗುತ್ತೆ, ಮತ್ತೆ ಈ ಬೇರುಗಳಿಗೆ ಗಾಳಿ ಆಡಬೇಕು ಅಂತಂದ್ರೆ ನೀರ್ ನಿಂತ್ಕೋಬಾರ್ದು. ಅಕಸ್ಮಾತ್ ನೀರ್ ನಿಂತ್ಕೊಂಡ್ರೆ ಗೆಡ್ಡೆಗಳಿಗೆ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಗಿಡ ಆ ಒಂದು

0: ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ಕೂಡ ಮರಗೆಣಸಿನ ಬೇಸಾಯ ಬೆಳೆಯ ವೈಜ್ಞಾನಿಕ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ತಾವು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಸಂಪರ್ಕಿಸಿ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: ಸರ್ ನನ್ನ ದೂರವಾಣಿ ಸಂಖ್ಯೆ 9901193935 ಮತ್ತೊಮ್ಮೆ 9901193935
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಸಮಯ ಆಗೋಗುತ್ತೆ 7:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಏಷ್ಯನ್ ಗೇಮ್ 2026 ನ ಪಿರಿಯಾಡಿಕ್ ಎಫ್ಎಂ ಅಪ್ಡೇಟ್ಸ್ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸ್ಟೇ ಟ್ಯೂನ್.

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು ನಿಮ್ಮ ಜೊತೆ ಮುಂದುವರಿಯಲಿದೆ.
1: ಇದರಿಂದ ಸಾಂಪ್ರದಾಯಿಕ ಡೀಸೆಲ್ ಬಳಕೆಯನ್ನು ಸುಮಾರು 40% ಕಡಿಮೆ ಮಾಡಲು ಸಾಧ್ಯವಾಗಲಿದೆ. ಈ ಯೋಜನೆ ದೇಶದ ಹಸಿರು ಸಾರಿಗೆ ವ್ಯವಸ್ಥೆ ಹಾಗೂ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಬಳಿಕ ಬೃಹತ್ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಭಾರತೀಯ ರೈಲ್ವೆಯು ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗಮನಾರ್ಹ ಪರಿವರ್ತನೆ ಕಂಡಿದೆ. ರೈಲ್ವೆ ವಿದ್ಯುದೀಕರಣ ಕ್ರಮ ವೇಗವಾಗಿ ಸಾಗುತ್ತಿದ್ದು 2014-15 ಡೀಸೆಲ್ ಬಳಕೆ 293 ಕೋಟಿ ಲೀಟರ್ನಷ್ಟಿದ್ದು ಈಗ 108 ಕೋಟಿ ಲೀಟರ್ಗೆ ತಗ್ಗಿದೆ. ಸಂಪೂರ್ಣವಾಗಿ ಡೀಸೆಲ್ ಬಳಕೆ ನಿಲ್ಲಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಭಾರತವು ಹೆಚ್ಚಿನ ಸಾಮರ್ಥ್ಯದ WAG-12 ವಿದ್ಯುತ್ ಇಂಜಿನ್ಗಳು, ಪ್ರತ್ಯೇಕ ಸರಕು ಸಾಗಣೆ ಮಾರ್ಗಗಳು ಹಾಗೂ ಸ್ವದೇಶಿ ಸುರಕ್ಷತಾ ವ್ಯವಸ್ಥೆ ಕವಚ ಸೇರಿದಂತೆ ಆಧುನಿಕ ರೈಲ್ವೆ ಮೂಲಸೌಕರ್ಯ ವಲಯದಲ್ಲಿ ತ್ವರಿತ ಪ್ರಗತಿ ಸಾಧಿಸುತ್ತಿದೆ ಎಂದು ಅಮಿತ್ ಶಾ ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಕೇರಳದ ಕೊಲ್ಲಂ ಜಿಲ್ಲೆಯ ಅಮೃತಪುರಿಯಲ್ಲಿ ನಡೆದ ಮಾತಾ ಅಮೃತಾನಂದಮಯಿ ಅವರ 73ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, ಮಾತಾ ಅಮೃತಾನಂದಮಯಿ ಅವರ ಇಡೀ ಜೀವನವೇ ಮನುಕುಲಕ್ಕೆ ಪ್ರೀತಿ ಮತ್ತು ಸೇವೆಯ ಸಂದೇಶವಾಗಿದೆ ಎಂದರು. ಆಹಾರ, ವಸ್ತ್ರ ಮತ್ತು ವಸತಿಯ ಬಡತನ ಹಾಗೂ ಪ್ರೀತಿ ಮತ್ತು ಕರುಣೆಯ ಬಡತನ ಹೋಗಲಾಡಿಸಲು ಅವರು ತಮ್ಮ ಜೀವನ ಮುಡಿಪಾಗಿಟ್ಟಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದರು. ನೇಪಾಳದಲ್ಲಿ ಹಠಾತ್ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಹಾರ ಕಾರ್ಯಗಳಿಗಾಗಿ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ 2 ಕೋಟಿ ರೂಪಾಯಿ ಆರ್ಥಿಕ ನೆರವಿನ ಚೆಕ್ ಅನ್ನು ಭಾರತದಲ್ಲಿನ ನೇಪಾಳದ ರಾಯಭಾರಿ ಸುರೇಂದ್ರ ಥಾಪಾ ಅವರಿಗೆ ಉಪರಾಷ್ಟಪತಿ ಹಾಗೂ ಮುಖ್ಯಮಂತ್ರಿ ವಿಡಿ ಸತೀಶನ್ ಹಸ್ತಾಂತರಿಸಿದರು. ದೇಶಾದ್ಯಂತ ನಡೆಯುತ್ತಿರುವ ಜನಗಣತಿಯ ಮೊದಲ ಹಂತ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಹುತೇಕ ಪೂರ್ಣಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ಈಗಾಗಲೇ ದಾಖಲಿಸಲಾಗಿದೆ. ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ಹಿಮಾವೃತ ಹಾಗೂ ದೂರದ ಪ್ರದೇಶಗಳಲ್ಲೂ ಜನಗಣತಿ ಕಾರ್ಯ ನಡೆದಿದೆ ಎಂದರು. ಜನಗಣತಿ ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದ್ದು ಮೊಬೈಲ್ ಮೂಲಕ ಸ್ವಯಂ ವಿವರ ನೋಂದಾಯಿಸುವ ವ್ಯವಸ್ಥೆ ಅತ್ಯಂತ ಅನುಕೂಲಕರವಾಗಿದೆ ಎಂದು ತಿಳಿಸಿದ ಅವರು, ಹಿಂದಿಯೊಂದಿಗೆ 16 ಭಾಷೆಗಳಲ್ಲಿ ಈ ಆನ್ಲೈನ್ ಸೌಲಭ್ಯ ಲಭ್ಯವಿದೆ ಎಂದರು. ನಾಳೆ ಸರ್ಜಿಕಲ್ ಸ್ಟ್ರೈಕ್ನ 10ನೇ ವಾರ್ಷಿಕೋತ್ಸವವಾಗಿದ್ದು, ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದನೆ ವಿರುದ್ದ ಭಾರತದ ನೀತಿಗೆ ಹೊಸ ಆಯಾಮವನ್ನು ಜಗತ್ತಿಗೆ ತೋರಿಸಿತು ಎಂದು ಪ್ರಧಾನಮಂತ್ರಿ ಅಭಿಪ್ರಾಯಪಟ್ಟರು. ಇದೇ ವೇಳೆ ಇತಿಹಾಸದ ದಾಳಿಗಳನ್ನು ಅದಕ್ಕೆ ಆಗಿನ ಕಾಲದ ಪ್ರತಿರೋಧಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಗಾಂಧೀಜಿ ಜಯಂತಿ ಬಗ್ಗೆ ಮಾತನಾಡುತ್ತಾ, ಬಾಪೂಜಿ ನೀಡಿದ ಹಲವು ಜೀವನ ಮಾರ್ಗದರ್ಶಕ ತತ್ವಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದ್ದು, ದೇಶದ ವಿವಿಧೆಡೆ ಸ್ವಚ್ಛತೆಗಾಗಿ ಕೈಗೊಂಡಿರುವ ವಿವಿಧ ಕ್ರಮಗಳು ಶ್ಲಾಘನೀಯ ಎಂದರು. ಅಸ್ಸಾಂನ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅತಿಕ್ರಮಣ ತೆರವು, ಅಳಿವಿನಂಚಲ್ಲಿದ್ದ ಪಿಗ್ಮಿ ಹಂದಿ ಸಂರಕ್ಷಣೆಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಪ್ರಧಾನಿ ಪ್ರಸ್ತಾಪಿಸಿದರು. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಮಹಿಳೆಯರು ಮ್ಯಾಂಗ್ರೋವ್ ಅರಣ್ಯ ಬೆಳೆಸುತ್ತಿರುವುದನ್ನು ಶ್ಲಾಘಿಸಿದರು. ಪರಿಸರವನ್ನು ಸಂರಕ್ಷಿಸಿ ಪ್ರಕೃತಿಯ ಸಮತೋಲನವನ್ನು ಗೌರವಿಸುವ ಹಾಗೂ ಜೀವ ವೈವಿಧ್ಯವನ್ನು ಕಾಪಾಡುವಂತೆ ಪ್ರಧಾನಮಂತ್ರಿ ಮೋದಿ ಕರೆ ನೀಡಿದರು. ವಿವಿಧ ಪ್ರದೇಶಗಳ ವಿಶಿಷ್ಟ ಉತ್ಪನ್ನಗಳು, ನಶಾಮುಕ್ತ ಯುವ ಅಭಿಯಾನ, ಪೋಷಣ್ ಅಭಿಯಾನದಡಿಯ ಉಪಕ್ರಮಗಳನ್ನು ಅವರು ಪ್ರಸ್ತಾಪಿಸಿದರು. ಕ್ರೀಡಾ ಪ್ರತಿಭೆ ಪೋಷಿಸುವ ಅಗತ್ಯದ ಬಗ್ಗೆಯೂ ಅವರು ಒತ್ತಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಹಾಗೂ ವೈಯಕ್ತೀಕೃತ ಆರೋಗ್ಯ ಸೇವೆಗೆ ಪ್ರಮುಖ ಚಾಲಕವಾಗಲಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಿಶ್ವ ನ್ಯಾನೋ ಮೆಡಿಸಿನ್ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜೈವಿಕ ತಂತ್ರಜ್ಞಾನ ಇಲಾಖೆ ನ್ಯಾನೋ ಔಷಧ ಕ್ಷೇತ್ರದ 210 ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ 174 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡುತ್ತಿದೆ ಎಂದರು. ನ್ಯಾನೋಮಟ್ಟದಲ್ಲಿ ಅಂದರೆ ಶತಕೋಟಿಯ ಒಂದು ಭಾಗದ ಪ್ರಮಾಣದ ಈ ಔಷಧಗಳು ರೋಗಿಯ ಆನುವಂಶಿಕ ಗುಣಲಕ್ಷಣ, ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಪರಿಸರ ಅಂಶಗಳನ್ನು ಆಧರಿಸಿ ಚಿಕಿತ್ಸೆ ನೀಡುವ ಕ್ರಮವಾಗಿದೆ ಎಂದು ಸಚಿವರು ತಿಳಿಸಿದರು. ಈ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಪ್ರಗತಿ ಸಾಧಿಸುತ್ತಿದ್ದು ಭವಿಷ್ಯದ ಆರೋಗ್ಯ ಸೇವಾ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ವೈಜ್ಞಾನಿಕ ಮತ್ತು ಸಾಂಸ್ಥಿಕ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಸೇವಾ ಸಂಕಲ್ಪ ಅಭಿಯಾನದಡಿ ವಿವಿಧ ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಜಿಎಸ್ಟಿ ಒಂದು ರಾಷ್ಟ ಒಂದು ತೆರಿಗೆ ಬಗ್ಗೆ ಕಿರು ಅವಲೋಕನ. ದೇಶದಲ್ಲಿ ಜಾರಿಯಲ್ಲಿದ್ದ 17 ವಿವಿಧ ಪರೋಕ್ಷ ತೆರಿಗೆಗಳು ಮತ್ತು 13 ಸೆಸ್ಗಳನ್ನು ವಿಲೀನಗೊಳಿಸಿ 2017 ಜುಲೈ 1 ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯನ್ನು ಜಾರಿಗೆ ತರಲಾಯಿತು. 9 ವರ್ಷಗಳ ಅವಧಿಯಲ್ಲಿ ಜಿಎಸ್ಟಿ ಅಡಿ 1,65,00,000 ಹೆಚ್ಚು ನೋಂದಣಿಗಳಾಗಿದ್ದು ಇದು ಆರ್ಥಿಕತೆ ಹೆಚ್ಚು ವ್ಯವಸ್ಥಿತವಾಗುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಜಿಎಸ್ಟಿ ಅಡಿ ಸುಧಾರಣೆಗಳ ಮೂಲಕ ತೆರಿಗೆ ದರ ಸರಳಗೊಳಿಸಲಾಗುತ್ತಿದೆ. ದೈನಂದಿನ ಅಗತ್ಯ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ ಅಥವಾ ಕಡಿಮೆ ತೆರಿಗೆ ವಿಧಿಸಲಾಗುತ್ತಿದ್ದು ಸಾಮಾನ್ಯ ಜನರಿಗೆ ಅನುಕೂಲವಾಗಿದೆ. ಈ ಹಿಂದೆ ಅಂತರ ರಾಜ್ಯ ವಹಿವಾಟುಗಳಿಗೆ ಬೇರೆ ತೆರಿಗೆ ಪದ್ಧತಿಯಿದ್ದು ಪ್ರತ್ಯೇಕವಾದ ಫಾರಂಗಳನ್ನು ಸಲ್ಲಿಸಬೇಕಾಗಿತ್ತು. ಈಗ ಪ್ರತ್ಯೇಕ ನಿಯಮ ಅನುಸರಣೆಗಳ ಹೊರೆ ತಪ್ಪಿದೆ. ಜಿಎಸ್ಟಿ ಕಾಯ್ದೆಯಡಿ ಸುಧಾರಣೆಗಳನ್ನು ತರಲು ಆಗಾಗ್ಗೆ ಜಿಎಸ್ಟಿ ಮಂಡಳಿ ಸಭೆ ನಡೆಸಲಾಗುವುದು. ಮುಂದಿನ ತಿಂಗಳ 7 ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 57 ಜಿಎಸ್ಟಿ ಮಂಡಳಿ ಸಭೆ ನಿಗದಿಯಾಗಿದ್ದು ಇ ಇನ್ವಾಯ್ಸಿಂಗ್ ಸರಳಗೊಳಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಇತ್ತೀಚೆಗೆ ಯುಪಿಎ ವಹಿವಾಟುಗಳ ಮೇಲೆ ವರ್ತಕರಿಗೆ ಶುಲ್ಕ ವಿಧಿಸುವ ನಿಯಮ ಜಾರಿಗೆ ತರುವುದಾಗಿ ಸರ್ಕಾರ ಪ್ರಕಟಿಸಿದ್ದು ಈ ಶುಲ್ಕದ ಮೇಲೆ ಜಿಎಸ್ಟಿ ವಿಧಿಸುವ ಸಂಬಂಧ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ದೇಶಾದ್ಯಂತ ಪಾರದರ್ಶಕವಾದ ಏಕರೂಪದ ತೆರಿಗೆ ವ್ಯವಸ್ಥೆ ಜಾರಿಯಲ್ಲಿದೆ. ತಿರುವನಂತಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3 ಪಂದ್ಯಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 50 ಓವರ್ಗಳಲ್ಲಿ 7 ನಷ್ಟಕ್ಕೆ 295 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 17.4 ಓವರ್ಗಳಲ್ಲಿ 1 ನಷ್ಟಕ್ಕೆ 110 ರನ್ ಗಳಿಸಿ ಆಡುತ್ತಿದೆ. ಎರಡನೇ ಏಕದಿನ ಪಂದ್ಯ ಇದೇ 30 ಗುವಾಹಟಿಯಲ್ಲಿ ಹಾಗೂ 3 ಪಂದ್ಯ ಅಕ್ಟೋಬರ್ 3 ನ್ಯೂ ಚಂಡೀಗಢದಲ್ಲಿ ನಡೆಯಲಿದೆ. ಏಕದಿನ ಸರಣಿಯ ಬಳಿಕ 5 ಪಂದ್ಯಗಳ ಟಿ20 ಸರಣಿ ಮುಂದಿನ ತಿಂಗಳ 4-17 ನಡೆಯಲಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ಸ್ಕ್ವಾಷ್ನಲ್ಲಿ 2 ರಜತ ಪದಕಗಳನ್ನು ಜಯಿಸಿದೆ. ಪುರುಷರ ಸಿಂಗಲ್ ಸ್ಕ್ವಾಷ್ನಲ್ಲಿ ಮಲೇಷ್ಯಾದ ಏಯಿನ್ ಯೋವ್ ಎನ್ಜಿ ವಿರುದ್ದ 9-11, 5-11, 5-11 ಅಂತರದ ನೇರ ಗೇಮ್ಗಳಲ್ಲಿ ಅಭಯ್ ಸಿಂಗ್ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದಿದ್ದಾರೆ. ಮಹಿಳೆಯರ 200 ಓಟದಲ್ಲಿ ಹರಿತಾ ಭದ್ರಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದರೊಂದಿಗೆ ಭಾರತ 4 ಚಿನ್ನ, 14 ಬೆಳ್ಳಿ ಮತ್ತು 15 ಕಂಚಿನ ಪದಕಗಳು ಜಯಿಸಿ ಪದಕ ಪಟ್ಟಿಯಲ್ಲಿ 11 ಸ್ಥಾನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಇಂಧನ ರೈಲು ಸೇವೆ ಆರಂಭ. ಜನಗಣತಿಯಲ್ಲಿ ಭಾಗಿಯಾಗುವ ಅಗತ್ಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪ. ನ್ಯಾನೋ ಔಷಧ ಮುಂದಿನ ಪೀಳಿಗೆಯ ನಿಖರ ವೈದ್ಯಕೀಯ ಸೇವೆಗೆ ಪ್ರಮುಖ ಚಾಲಕ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಹಾಗೂ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯ ಭಾರತಕ್ಕೆ 296 ರನ್ಗಳ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಇನ್ನೊಂದು ಗೀತೆಯ ಜೊತೆಯಾಗಿ ಈ ಹೊತ್ತಿನ ಚಿತ್ರಗೀತೆಗಳು ಮುಕ್ತಾಯವಾಗ್ತಾ ಇದೆ. ಅದಾದ ನಂತರ ಮನದ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಸಾರವಾಗುತ್ತೆ. ಜೊತೆಯಾಗಿರಿ, ಕೇಳ್ತಾ ಇರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

ಇಂದು ಬೆಳಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಇನ್ನು ಕೆಲವೇ ಕ್ಷಣಗಳಲ್ಲಿ.

0: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
3: ಬಜೆಟ್ ಮಾಡಿ ಆಯ್ತಾ?
2: ಹಾ, 5,000 ಉಳಿತು.
3: ಹೊಸ ಸೀರೆ ತಗೊಳ್ಳ?
2: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
3: ಬಂದ್ಬಿಟ್ಲು ದೊಡ್ಡದಾಗಿ
2: ಹೋಗಿ.
4: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
5: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಸೆಪ್ಟೆಂಬರ್ ತಿಂಗಳಲ್ಲಿ ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶ ಲಭಿಸಿದೆ. ದೇಶದ ಸಮಸ್ತ ಜನರನ್ನು ನಾನು ಸ್ವಾಗತಿಸುತ್ತೇನೆ. ಮನದ ಮಾತಿನಲ್ಲಿ ನಮ್ಮ ನಾಗರಿಕರ ಸಕಾರಾತ್ಮಕ ಪ್ರಯತ್ನಗಳಿಗೆ ನಾವು ವೇದಿಕೆಯನ್ನು ಒದಗಿಸುತ್ತೇವೆ. ನಾವು ದೇಶದ ಸಾಧನೆಗಳನ್ನು ಚರ್ಚಿಸುತ್ತೇವೆ. ಒಂದು ದಿನದ ನಂತರ ಭಾರತದ ಅಂತಹ ಒಂದು ಮಹತ್ವದ ಐತಿಹಾಸಿಕ ಸಾಧನೆಗೆ 10 ವರ್ಷಗಳು ತುಂಬಲಿವೆ. ಆ ಸಾಧನೆ ಸರ್ಜಿಕಲ್ ಸ್ಟ್ರೈಕ್. 10 ವರ್ಷಗಳ ಹಿಂದೆ ಸೆಪ್ಟೆಂಬರ್ 28, 29, 2016 ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ನಮ್ಮ ಧೀರ ಸೈನಿಕರು ಭಯೋತ್ಪಾದನೆಯ ವಿರುದ್ಧ ಕ್ರಮ ಕೈಗೊಂಡ ರೀತಿಯನ್ನು ನೋಡಿ ಜಗತ್ತು ಆಶ್ಚರ್ಯಗೊಂಡಿತ್ತು. ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯ ಹೊಸ ಉದಾಹರಣೆಯನ್ನು ಇಡೀ ಜಗತ್ತಿಗೆ ಧೈರ್ಯದಿಂದ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸಾರಿ ಹೇಳಲಾಯಿತು. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘ ಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರ್ವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಸ್ನೇಹಿತರೆ, ಭಾರತವನ್ನು ದೀರ್ಘಕಾಲದಿಂದಲೂ ಭಯೋತ್ಪಾದಕ ದಾಳಿಗಳು ತೀವ್ರವಾಗಿ ಕಾಡಿವೆ. ಒಂದು ಕಾಲದಲ್ಲಿ ದೇಶದಲ್ಲಿ ಸರಣಿ ಬಾಂಬ್ ಸ್ಫೋಟಗಳು ನಡೆಯುವುದು ಸಾಮಾನ್ಯ ಎಂಬಂತಾಗಿತ್ತು. ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 2008 ಸೆಪ್ಟೆಂಬರ್ 13 ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಅನೇಕ ನಿರಪರಾಧಿಗಳು ಪ್ರಾಣ ಕಳೆದುಕೊಂಡಿದ್ದರು. ಇದಾದ ಕೆಲವೇ ವಾರಗಳ ಬಳಿಕ ಮುಂಬೈನಲ್ಲಿ 26-11 ಭೀಕರ ಭಯೋತ್ಪಾದಕ ದಾಳಿ ನಡೆದಿತ್ತು. ಸ್ನೇಹಿತರೆ, ಹಿಂದೆಯೂ ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯಗಳು ಕೇಳಿಬರುತ್ತಲೇ ಇದ್ದವು. ಆದರೆ ಈ ಬೇಡಿಕೆಗಳತ್ತ ಅಷ್ಟಾಗಿ ಗಮನಹರಿಸಲಾಗುತ್ತಿರಲಿಲ್ಲ. ಕಾಲ ಕಳೆದಂತೆ ಪರಿಸ್ಥಿತಿ ತಣ್ಣಗಾಗಬಹುದೆಂಬ ನಿರೀಕ್ಷೆಯಲ್ಲಿ ಕಾಯಲಾಗುತ್ತಿತ್ತು. ಆದರೆ ಇಂದು ಭಾರತ ಭಯೋತ್ಪಾದನೆಯ ವಿರುದ್ಧ 0 tolerance ಪಾಲಿಸಿಯೊಂದಿಗೆ ಮುನ್ನಡೆಯುತ್ತಿದೆ. ಅಲ್ಲದೆ ಇಂದು ಅದರ ಪರಿಣಾಮಗಳನ್ನು ನಾವೀಗ ನೋಡುತ್ತಿದ್ದೇವೆ. ಸ್ನೇಹಿತರೆ, 9-11 ಭಯೋತ್ಪಾದಕ ದಾಳಿಗೂ ಈ ವರ್ಷ 25 ವರ್ಷಗಳು ಪೂರ್ಣಗೊಳ್ಳುತ್ತಿದೆ. ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ನಡೆದ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಿರಪರಾಧಿಗಳ ಪೈಕಿ

ಹೆಚ್ಚಿನ ಸಂಖ್ಯೆಯವರು ಅಮೆರಿಕನ್ನರ ನಂತರ ಭಾರತೀಯರೇ ಆಗಿದ್ದರು. 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರಪರಾಧಿ ನಾಗರಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನ್ಯೂಯಾರ್ಕ್ಗೆ ತೆರಳಿದ್ದೆ ಎಂಬುದು ನನಗೆ ನೆನಪಿದೆ. ಇಂದು ಮತ್ತೊಮ್ಮೆ ಭಾರತದ ಕೋಟ್ಯಂತರ ನಾಗರಿಕರ ಪರವಾಗಿ ಆ ಭೀಕರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಇತ್ತೀಚಿನ ದಿನಗಳಲ್ಲಿ ದೇಶದ ಒಂದು ಬಹುದೊಡ್ಡ ಚಿತ್ರಣ ರೂಪುಗೊಳ್ಳುತ್ತಿದೆ. ಈ ಚಿತ್ರಣದಲ್ಲಿ ನೀವೂ ಇದ್ದೀರಿ, ನಿಮ್ಮ ಕುಟುಂಬವೂ ಇದೆ, ನಿಮ್ಮ ನೆರೆಹೊರೆಯವರೂ ಇದ್ದಾರೆ. ನಾನು ಭಾರತದ ಜನಗಣತಿಯ ಕುರಿತು ಮಾತನಾಡುತ್ತಿದ್ದೇನೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜನಗಣತಿಯ ಮೊದಲ ಹಂತದ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಈಗಾಗಲೇ 32 ಕೋಟಿಗೂ ಹೆಚ್ಚು ಕುಟುಂಬಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ. ಈ ಮಧ್ಯೆ ಲಡಾಖ್, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದ ದುರ್ಗಮ ಹಾಗೂ ಹಿಮಾವೃತ ಪ್ರದೇಶಗಳಲ್ಲಿಯೂ ಜನಗಣತಿಯ ಕಾರ್ಯ ಮುಂದುವರೆದಿದೆ. ಅಲ್ಲಿ ಹಲವು ಪ್ರೇರಣಾದಾಯಕ ಅನುಭವಗಳು ನಮ್ಮ ಮುಂದೆ ಬಂದಿವೆ. ಉತ್ತರಾಖಂಡದಲ್ಲಿ ಜನಗಣತಿಯ ಕಾರ್ಯ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಿಂದ ಆರಂಭವಾಯಿತು. ಮಾಣಾವನ್ನು ದೇಶದ ಮೊದಲ ಗ್ರಾಮ ಎಂದು ಕರೆಯಲಾಗುತ್ತದೆ. ಮಾಣಾದಲ್ಲಿ 83 ವರ್ಷದ ಪೂರ್ಣಿಮಾ ರಾವತ್ ಅವರಿಂದಲೇ ಜನಗಣತಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಉತ್ತರ ಕಾಶಿಯ ಬಗೋರಿ ಗ್ರಾಮದಲ್ಲಿ ಹೋಮ್ಸ್ಟೇ ನಡೆಸುತ್ತಿರುವ ಹರ್ದೇವ್ ಸಿಂಗ್ ರಾಣಾ ಅವರು ಡಿಜಿಟಲ್ ಮಾಧ್ಯಮದ ಮೂಲಕ ತಮ್ಮ ಮಾಹಿತಿಯನ್ನು ಸ್ವತಃ ದಾಖಲಿಸಿಕೊಂಡರು. ಸ್ನೇಹಿತರೆ, ಜನಗಣತಿ ಎಂಬುದು ನಮ್ಮೆಲ್ಲರ ರಾಷ್ಟ್ರೀಯ ಕರ್ತವ್ಯವಾಗಿದೆ. ಜನಗಣತಿಗಾಗಿ ನಿಮ್ಮ ಸಮಯವನ್ನು ಕಡ್ಡಾಯವಾಗಿ ಮೀಸಲಿಡಿ ಎಂದು 15 ಆಗಸ್ಟ್ ನಾನು ದೇಶವಾಸಿಗಳಿಗೆ ಮನವಿ ಮಾಡಿದ್ದೆ. ಜನಗಣತಿಗಾಗಿ ಸ್ವಯಂ ತಮ್ಮ ಮಾಹಿತಿಯನ್ನು ದಾಖಲಿಸುವ ಈ ಸೌಲಭ್ಯ ಅತ್ಯಂತ ಸುಲಭವಾಗಿದೆ. ನಿಮ್ಮ ಮೊಬೈಲ್ ಮೂಲಕವೇ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮಾಹಿತಿಯನ್ನು ದಾಖಲಿಸಬಹುದು. ಈ ಸೌಲಭ್ಯ ಹಿಂದಿ ಸೇರಿದಂತೆ 16 ಭಾಷೆಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಇದಕ್ಕಾಗಿ ನೀವು ಜನಗಣತಿಯ ಆನ್ಲೈನ್ ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲ್ನಲ್ಲಿರುವ se.census.gov.in ಇದಕ್ಕೆ ತೆರಳಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮೂಲಕ ಲಾಗಿನ್ ಮಾಡಿ, ಬಳಿಕ ನಿಮ್ಮ ಸ್ಥಳದ ವಿವರಗಳನ್ನು ನಮೂದಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಭರ್ತಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ. ಈ ಸಂಪೂರ್ಣ ಪ್ರಕ್ರಿಯೆಗೆ ಸುಮಾರು 15-20 ನಿಮಿಷಗಳ ಸಮಯ ಬೇಕಾಗುತ್ತದೆ. ಇದಕ್ಕಾಗಿ ಯಾವುದೇ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಅಗತ್ಯವಿಲ್ಲ. ನೀವು ಮಾಹಿತಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ ಒಂದು ವಿಶೇಷ ID ದೊರೆಯುತ್ತದೆ. ಗಣತಿ ಮಾಡುವ ಸಿಬ್ಬಂದಿ ನಿಮ್ಮ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಈ ID ತಿಳಿಸಬಹುದು. ನೀವು ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ದೃಢಪಡಿಸಿದ ಬಳಿಕ ಅದು ಜನಗಣತಿಯ ಭಾಗವಾಗುತ್ತದೆ. ಸ್ನೇಹಿತರೆ, ಇದುವರೆಗೆ 2,60,00,000 ಹೆಚ್ಚು ಜನರು ಮೊಬೈಲ್ ಮೂಲಕ ಜನಗಣತಿ ಪೋರ್ಟಲ್ನಲ್ಲಿ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ನಿಮ್ಮದು ಸ್ವಲ್ಪ ಸಮಯ ಇದಕ್ಕಾಗಿ ಖರ್ಚಾಗುತ್ತದೆ, ಆದರೆ ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಏಕೆಂದರೆ ನಿಮ್ಮ ಸರಿಯಾದ ಮಾಹಿತಿ ಮತ್ತು ನಿಮ್ಮ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ಭವಿಷ್ಯದ ನಿಖರ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಇಂದು ಸೆಪ್ಟೆಂಬರ್ 27. ಈ ದಿನಾಂಕ ವಿಶೇಷ ಕಾರಣಕ್ಕಾಗಿ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಇಂದು ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರಿಸಿದ್ದ ಮಹಾನ್ ವ್ಯಕ್ತಿಯೊಬ್ಬರ ಜನ್ಮಶತಾಬ್ದಿ. ವಿಶ್ವ ಹಿಂದೂ ಪರಿಷತ್ನ ಮಾಜಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ದಿವಂಗತ ಪೂಜ್ಯ ಅಶೋಕ್ ಸಿಂಘಾಲ್ ಅವರ ಕುರಿತು ನಾನು ಮಾತನಾಡುತ್ತಿರುವೆ. 1926 ಸೆಪ್ಟೆಂಬರ್ 27 ಇದೇ ದಿನ ಅವರು ಆಗ್ರಾದಲ್ಲಿ ಜನಿಸಿದರು. ಅವರು ಸಮಾಜದಲ್ಲಿದ್ದುಕೊಂಡೇ ತಪಸ್ವಿ ಜೀವನ ನಡೆಸಿದರು. ರಾಮಜನ್ಮಭೂಮಿ ಚಳುವಳಿಗೆ ಅವರ ನಿರ್ದೇಶನ ಮತ್ತು ಶಕ್ತಿಯ ಫಲವೇ ಇಂದು ಅಯೋಧ್ಯೆಯಲ್ಲಿ ನಾವು ಭವ್ಯ ರಾಮ ಮಂದಿರವನ್ನು ಸಾಕ್ಷಾತ್ ಕಾಣುವಂತಾಗಿದೆ. ನನ್ನ ಪಾಲಿಗೆ ಇದು ಅತ್ಯಂತ ದೊಡ್ಡ ಸೌಭಾಗ್ಯ. ಅವರ ಜೀವನವನ್ನು ಹತ್ತಿರದಿಂದ ನೋಡುವ ಅವಕಾಶ ಮಾತ್ರವಲ್ಲದೆ
ಅವರೊಂದಿಗೆ ಈ ಅಭಿಯಾನದಲ್ಲಿ ತೊಡಗಿ

ತೊಡಗಿಸಿಕೊಳ್ಳುವ ಅವಕಾಶವೂ ನನಗೆ ಲಭಿಸಿತ್ತು. ನಾನು ರಾಮಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾಗಲೂ ಅಶೋಕ್ಜಿ ಅವರ ನೆನಪು ಪದೇ ಪದೇ ಕಾಡುವುದು ಸಹಜವಾಗಿತ್ತು. ಸ್ನೇಹಿತರೆ, ಅಶೋಕ್ಜಿ ಅವರ ಕುರಿತು ಚರ್ಚೆಯಾಗದ ಅನೇಕ ಸಂಗತಿಗಳಿವೆ. ರಾಮಮಂದಿರ ಆಂದೋಲನದ ಜೊತೆ ಜೊತೆಗೆ ಅವರು ಸಾಮಾಜಿಕ ಭೇದಭಾವ ಮತ್ತು ಅಸಮಾನತೆಯ ವಿರುದ್ಧವೂ ದೊಡ್ಡ ಹೋರಾಟ ನಡೆಸಿದ್ದರು. ಅವರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು. ಅವರ ಸಹೋದರ ಸಹೋದರಿಯರಲ್ಲಿಯೂ ಬಹುತೇಕರು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಸ್ವತಃ ಅಶೋಕ್ಜಿಯವರು ಕೂಡ ಐಐಟಿ ಬಿಎಚ್ಯುನಲ್ಲಿ ಪದವಿ ಪಡೆದಿದ್ದರು. ಆದರೆ ಇಷ್ಟೆಲ್ಲಾ ಸೌಲಭ್ಯಗಳು ಮತ್ತು ಅವಕಾಶಗಳಿದ್ದರೂ ಅವರು ತಮ್ಮ ಜೀವನವನ್ನು ಸಮಾಜ ಮತ್ತು ಸಂಸ್ಕೃತಿಯ ಸೇವೆಗೆ ಮುಡಿಪಾಗಿರಿಸಿದ್ದರು. ಇದೇ ಮಹಾನ್ ವ್ಯಕ್ತಿಗಳ ಹೆಗ್ಗುರುತಾಗಿರುತ್ತದೆ. ಇಂದು ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಕೋಟ್ಯಂತರ ಅಭಿಮಾನಿಗಳ ಪರವಾಗಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಈ ವರ್ಷವನ್ನು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾದ ಸೋಮನಾಥ ಸ್ವಾಭಿಮಾನ ಪರ್ವದ ಭವ್ಯ ಆಚರಣೆಯೊಂದಿಗೆ ಪ್ರಾರಂಭಿಸಿದೆವು. 1000 ವರ್ಷಗಳ ಹಿಂದೆ, ಅಂದರೆ 1026ರಲ್ಲಿ ಮೊದಲ ಬಾರಿಗೆ ಮೊಹಮ್ಮದ್ ಗಜ್ನಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ್ದ. ಆದರೆ ಸೋಮನಾಥವನ್ನು ಧ್ವಂಸಗೊಳಿಸುವ ಮೂಲಕ ಭಾರತದ ಅಸ್ಮಿತೆಯನ್ನು ಅಳಿಸಿಹಾಕಲು ಬಂದವರ ಅಸ್ತಿತ್ವವೇ ಇಂದು ಇಲ್ಲವಾಗಿದೆ. ಆದರೆ ಸೋಮನಾಥ ದೇವಾಲಯ ಮಾತ್ರ ವಿಶಾಲ ಸಾಗರದ ದಡದಲ್ಲಿ ತನ್ನ ಭವ್ಯತೆಯೊಂದಿಗೆ ನಿಂತು ಭಾರತಕ್ಕೆ ಅಮರತ್ವದ ಆಶೀರ್ವಾದ ನೀಡುತ್ತಿದೆ. ಆದ್ದರಿಂದಲೇ ನಾವು ಈ ವರ್ಷ ಸೋಮನಾಥ ಸ್ವಾಭಿಮಾನ ಪರ್ವವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಿಸಿದೆವು. ಸ್ನೇಹಿತರೆ, ಇಂದು ಮನದ ಮಾತಿನಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸುತ್ತಿದ್ದೇನೆ ಎಂಬುದಕ್ಕೂ ಒಂದು ವಿಶೇಷ ಕಾರಣವಿದೆ. 1026ರಲ್ಲಿ ಗಜ್ನಿ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅದೇ ವರ್ಷ ಗುಜರಾತ್ನ ಮೊಢೇರಾದಲ್ಲಿರುವ ಪ್ರಸಿದ್ಧ ಸೂರ್ಯ ದೇವಾಲಯದ ಮೇಲೆಯೂ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಲಾಗಿತ್ತು. ಅಂದರೆ ಮೊಢೇರಾ ಸೂರ್ಯ ದೇವಾಲಯದ ಧ್ವಂಸಕ್ಕೂ ಈ ವರ್ಷ 1000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ಆ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣಗೊಂಡು ಕೇವಲ 1 ವರ್ಷವಷ್ಟೇ ಆಗಿತ್ತು. 1025ರಲ್ಲಿ ರಾಜ ಭೀಮದೇವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಸ್ನೇಹಿತರೆ, ಆ ಕಾಲಘಟ್ಟದ ಕುರಿತು ಒಮ್ಮೆ ಯೋಚಿಸಿ. ಇಂತಹ ದೊಡ್ಡ ಆಕ್ರಮಣ ನಡೆದಾಗ ಸೋಮನಾಥ ದೇವಾಲಯದಂತಹ ಮಹತ್ವದ ಶ್ರದ್ಧಾ ಕೇಂದ್ರ ಧ್ವಂಸಗೊಂಡಾಗ, ಜೊತೆಗೆ ಹಲವು ಸ್ಥಳಗಳ ಮೇಲೆಯೂ ದಾಳಿಗಳು ನಡೆದಾಗ ಯಾವುದೇ ಸಮಾಜ ಅಥವಾ ಆಡಳಿತದ ಮನೋಬಲ ಕುಗ್ಗುವ ಸಾಧ್ಯತೆ ಇತ್ತು. ಆದರೆ ಮೊದಲ ರಾಜ ಭೀಮದೇವ ಅವರು ಗಜ್ನಿಯ ಆಕ್ರಮಣವನ್ನು ಎದುರಿಸಿದ್ದಷ್ಟೇ ಅಲ್ಲ, ಕೆಲವೇ ಸಮಯದಲ್ಲಿ ಮೊಢೇರಾ ಸೂರ್ಯ ದೇವಾಲಯವನ್ನು ಪುನರ್ ನಿರ್ಮಿಸುವ ಕಾರ್ಯವನ್ನೂ ಕೈಗೊಂಡರು. ಇಂತಹ ದೃಢ ಸಂಕಲ್ಪವೇ ಸೋಮನಾಥ ದೇವಾಲಯ ಪದೇ ಪದೇ ಧ್ವಂಸಗೊಂಡರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಳ್ಳಲು ಕಾರಣವಾಯಿತು. ಸ್ನೇಹಿತರೆ, ಮೊಢೇರಾ ಸೂರ್ಯ ದೇವಾಲಯದ ಮೇಲಿನ ದಾಳಿಗಳು ನಂತರದ ಕಾಲಘಟ್ಟದಲ್ಲಿಯೂ ನಿಂತಿರಲಿಲ್ಲ. ಬಳಿಕ ಅಲ್ಲಾವುದ್ದೀನ್ ಖಿಲ್ಜಿಯು ಈ ಅದ್ಭುತ ವಾಸ್ತುಶಿಲ್ಪದ ದೇವಾಲಯದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿದ್ದ. ಆದರೆ ಸ್ನೇಹಿತರೆ, ಭಾರತೀಯರಾದ ನಾವು ಸೂರ್ಯನನ್ನು ಕೇವಲ ವಾಸ್ತುಶಿಲ್ಪ ಅಥವಾ ದೇವಾಲಯಗಳ ರೂಪದಲ್ಲಿ ಮಾತ್ರ ಆರಾಧಿಸುವುದಿಲ್ಲ. ಬೆಳಕು, ಶಕ್ತಿ, ವಿಜ್ಞಾನ ಮತ್ತು ನಿರಂತರತೆಯ ಸ್ಫೂರ್ತಿ ನಮ್ಮ ಸೂರ್ಯೋಪಾಸನೆಯ ಮತ್ತೊಂದು ಅರ್ಥವಾಗಿದೆ. ಅದಕ್ಕಾಗಿಯೇ ಇಂದು ಮೊಢೇರಾ ಕೇವಲ ಸೂರ್ಯ ದೇವಾಲಯಕ್ಕೆ ಮಾತ್ರ ಜನಪ್ರಿಯವಾಗಿಲ್ಲ. ಗುಜರಾತ್ನ ಈ ಗ್ರಾಮ ದೇಶದ ಮೊದಲ ಸೂರ್ಯ ಗ್ರಾಮ, ಸೋಲಾರ್ ವಿಲೇಜ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಮೊಢೇರಾ ಇಂದು ಸಂಪೂರ್ಣವಾಗಿ ಸೌರಶಕ್ತಿಯನ್ನಾಧರಿಸಿ ಕಾರ್ಯನಿರ್ವಹಿಸುತ್ತಿದ್ದು ದೇಶಕ್ಕೆ ಸುಸ್ಥಿರ ಅಭಿವೃದ್ಧಿಯ ಒಂದು ಮಾದರಿಯನ್ನು ಪ್ರಸ್ತುತಪಡಿಸಿದೆ. ಮೊಢೇರಾದಲ್ಲಿ ಪ್ರವಾಸಿಗರಿಗಾಗಿ ಹಲವಾರು ಆಕರ್ಷಣೆಗಳು ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನವರಿಯಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ಮೊಢೇರಾ ನೃತ್ಯ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ. ಈ ಮಹೋತ್ಸವದಲ್ಲಿ
ಭಾರತದ ವಿವಿಧ ಸಾಂಸ್ಕೃತಿಕ ಮತ್ತು ಶಾಸ್ತ್ರೀಯ ನೃತ್ಯ

ಪ್ರಕಾರಗಳ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ. ನೀವೆಲ್ಲರೂ ಕೂಡ ಮೊಢೆರಾಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಭಾರತದ ಈ ಹೆಮ್ಮೆಯ ಪರಂಪರೆಯ ದರ್ಶನ ಪಡೆಯಿರಿ ಎಂದು ನಾನು ಬಯಸುತ್ತೇನೆ. ಸ್ನೇಹಿತರೆ, ಭೂತಕಾಲದೊಂದಿಗಿನ ನಮ್ಮ ನಂಟು ಇಂದಿಗೂ ಜೀವಂತವಾಗಿದೆ. ಈ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತಿರುವವರ ಸಮರ್ಪಣಾ ಮನೋಭಾವ ಮತ್ತು ಕಠಿಣ ಪರಿಶ್ರಮವೇ ಇದಕ್ಕೆ ಕಾರಣ. ತಮಿಳುನಾಡಿನ ತಿರುಚಿರಾಪಳ್ಳಿಯ ಮನಪ್ಪಾರೈನಲ್ಲಿ ಇಂತಹದ್ದೇ ಒಂದು ವಿಶಿಷ್ಟ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಕಾಲೇಜೊಂದರ ತಮಿಳು ಅಧ್ಯಯನ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎ ಸೆಲ್ವರಾಜು ಅವರು ಈ ಪ್ರಯತ್ನವನ್ನು ಮುಂದುವರಿಸುತ್ತಿದ್ದಾರೆ. ಒಂದು ಉಪನ್ಯಾಸದ ಸಂದರ್ಭದಲ್ಲಿ ತಮ್ಮ ವಿದ್ಯಾರ್ಥಿಯೊಬ್ಬರಿಂದ ಅವರಿಗೆ ಕೆಲವು ಪ್ರಾಚೀನ ಪ್ರತಿಮೆಗಳ ಕುರಿತು ಮಾಹಿತಿ ದೊರೆಯಿತು. ಈ ಕುರಿತು ಚರ್ಚಿಸಿದ ಬಳಿಕ ಅವರು ಸ್ಥಳ ಪರಿಶೀಲನೆಗೆ ತೆರಳಲು ಯೋಜಿಸಿದರು. ಈ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ವಿವಿಧ ಸ್ಥಳಗಳಲ್ಲಿ ಹಲವು ಪ್ರಾಚೀನ ಪ್ರತಿಮೆಗಳು ಹಾಗೂ ಪುರಾತನ ದೇವಾಲಯಗಳು ಅವರ ಗಮನಕ್ಕೆ ಬಂದವು. ಭೂತಕಾಲದೊಂದಿಗೆ ಬೆಸೆಯುವ ನಿಟ್ಟಿನಲ್ಲಿ ಇದೊಂದು ಆಸಕ್ತಿದಾಯಕ ಪ್ರಯತ್ನವಾಗಿದೆ. ಇಂತಹ ಪ್ರಯತ್ನಗಳ ಮೂಲಕ ನಮ್ಮ ಪರಂಪರೆಯನ್ನು ಇನ್ನಷ್ಟು ಉತ್ತಮವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ದೇಶದ ಇತರ ಭಾಗಗಳಲ್ಲಿಯೂ ಇಂತಹ ಪ್ರಯತ್ನಗಳನ್ನು ಕೈಗೊಳ್ಳಬಹುದು. ಇವು ನಮ್ಮ ಇತಿಹಾಸವನ್ನು ಹತ್ತಿರದಿಂದ ನೋಡುವುದಷ್ಟೇ ಅಲ್ಲದೆ ಅದನ್ನು ಆಳವಾಗಿ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಕಲ್ಪಿಸುತ್ತವೆ. ನನ್ನ ಪ್ರಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ರಂದು ಪೂಜ್ಯ ಬಾಪೂಜಿಯವರ ಜಯಂತಿ ಇದೆ. ಬಾಪೂಜಿಯವರು ನಮಗೆ ಜೀವನದ ಹಲವು ಮೌಲ್ಯಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಸ್ವಚ್ಛತೆಯೂ ಒಂದಾಗಿದೆ. ನಾವು ನಮ್ಮ ಸುತ್ತಮುತ್ತ ಸ್ವಚ್ಛತೆಗೆ ಸಂಬಂಧಿಸಿದ ಹಲವು ಪ್ರಯತ್ನಗಳನ್ನು ಆಗಾಗ್ಗೆ ನೋಡುತ್ತಿರುತ್ತೇವೆ. ಇಂತಹ ಪ್ರಯತ್ನಗಳು ನಮಗೆ ಸ್ಫೂರ್ತಿ ನೀಡುವುದರ ಜೊತೆಗೆ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಇಂತಹ ಚಿತ್ರಗಳು, ವಿಡಿಯೋಗಳು ಹಾಗೂ ರೀಲ್ಸ್ಗಳು ಪದೇ ಪದೇ ನಮ್ಮ ಗಮನ ಸೆಳೆಯುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಾನು ಇಂತಹ ಹಲವು ಪ್ರಯತ್ನಗಳನ್ನು ಗಮನಿಸಿದ್ದೇನೆ. ಮಧ್ಯಪ್ರದೇಶದಲ್ಲಿ ಕೆಲವು ಯುವಕರು ನದಿಯ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರ ಸಣ್ಣ ಪ್ರಯತ್ನಕ್ಕೆ ಇಡೀ ಸಮಾಜವೇ ಕೈಜೋಡಿಸುತ್ತಿದೆ. ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಯುವಕರು ಹಳೆಯ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಇದರಿಂದ ನಮ್ಮ ಪ್ರಾಚೀನ ಪರಂಪರೆಯ ತಾಣಗಳನ್ನು ಮತ್ತೆ ಸಂರಕ್ಷಿಸಿ ಸುಂದರಗೊಳಿಸುವ ಕೆಲಸವೂ ಆಗುತ್ತಿದೆ. ಮುಂಬೈನಲ್ಲಿ ಕೆಲವು ಯುವಕರು ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಡುವ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಪ್ರತಿವಾರ ಒಂದಲ್ಲ ಒಂದು ಕಡಲ ತೀರದಲ್ಲಿ ನೂರಾರು ಯುವ ಸ್ನೇಹಿತರು ಒಗ್ಗೂಡಿ ಸ್ವಚ್ಛತೆಯ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ. ದೆಹಲಿಯಲ್ಲಿ ಮಕ್ಕಳು ಮತ್ತು ಯುವಕರು ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡುವಂತೆ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯುವ ವಿದ್ಯಾರ್ಥಿಗಳು ಸ್ಥಳೀಯ ಜನರೊಂದಿಗೆ ಬೆರೆತು ಪ್ರವಾಸಿ ತಾಣಗಳು ಹಾಗೂ ಮಾರುಕಟ್ಟೆ ಪ್ರದೇಶಗಳ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಪ್ರಯತ್ನಗಳಲ್ಲಿ ಒಂದು ವಿಷಯ ಸಹಜವಾಗಿಯೇ ಗೋಚರಿಸುತ್ತದೆ. ಎಲ್ಲೋ ಒಬ್ಬ ವ್ಯಕ್ತಿ ಆರಂಭಿಸಿದ ಪ್ರಯತ್ನಕ್ಕೆ ಮತ್ತಷ್ಟು ಜನರು ಕೈಜೋಡಿಸುತ್ತಾರೆ. ಹೀಗೆ ಅಭಿಯಾನ ಮುಂದುವರಿಯುತ್ತಾ ದೊಡ್ಡ ಜನಾಂದೋಲನವಾಗಿ ರೂಪುಗೊಳ್ಳುತ್ತದೆ. ಇದೇ ಜನರ ಪಾಲುದಾರಿಕೆಯಾಗಿದೆ. ಬಾಪೂಜಿಯವರಿಗೆ ನಾವು ಸಲ್ಲಿಸಬಹುದಾದ ಅತ್ಯಂತ ಸುಂದರ ಶ್ರದ್ಧಾಂಜಲಿಯು ಸ್ವಚ್ಛತೆಯೇ ಆಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಾವು ಪರಿಸರವನ್ನು ರಕ್ಷಿಸಿದಾಗ ಕೇವಲ ಮರಗಳು, ಸಸ್ಯಗಳು ಅಥವಾ ವನ್ಯಜೀವಿಗಳನ್ನು ಮಾತ್ರ ಸಂರಕ್ಷಿಸುವುದಿಲ್ಲ, ಹೊರತಾಗಿ ಆ ಸಂಪೂರ್ಣ ಜೀವಗಳ ಪರಿಸರ ವ್ಯವಸ್ಥೆಯನ್ನೇ ಬಲಪಡಿಸುತ್ತೇವೆ. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಇಂತಹ ಉಪಕ್ರಮಗಳು ಇದೇ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪ್ರಸ್ತುತಪಡಿಸುತ್ತಿವೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಸೋನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವಿದೆ. ಇಲ್ಲಿ ಆನೆಗಳು ವಾಸಿಸುತ್ತಿದ್ದ ಕಾಲವೊಂದಿತ್ತು. ಆದರೆ ಕಾಲಕ್ರಮೇಣ ಅರಣ್ಯ ಪ್ರದೇಶದಲ್ಲಿ ಮಾನವನ ಹಸ್ತಕ್ಷೇಪ ಹೆಚ್ಚಾಗತೊಡಗಿತು. ಇದರಿಂದಾಗಿ ಆನೆಗಳು ಈ ಪ್ರದೇಶದಿಂದ ದೂರ ಸಾಗಿದವು. 3 ವರ್ಷಗಳ ಹಿಂದೆ ಈ ಭೂಮಿಯನ್ನು ಅತಿಕ್ರಮಣದಿಂದ ಮುಕ್ತಗೊಳಿಸಲಾಯಿತು. ಈಗ ಇದರ ಅದ್ಭುತ ಫಲಿತಾಂಶ ಗೋಚರವಾಗುತ್ತಿದೆ. ಆನೆಗಳು ಇಲ್ಲಿಗೆ ಮರಳಿ ಬಂದಿವೆ. ಯಾವ ಪ್ರದೇಶದಲ್ಲಿ ವರ್ಷಗಳಿಂದ ಅವುಗಳ ಚಲನವಲನ ಇರಲಿಲ್ಲವೋ ಅಲ್ಲಿ ಇಂದು ಪುನಃ ಆನೆಗಳ ಹಿಂಡು ಕಾಣಿಸಿಕೊಳ್ಳುತ್ತಿದೆ. ಸ್ನೇಹಿತರೆ,
ಅಸ್ಸಾಂನಲ್ಲಿಯೇ ಮತ್ತೊಂದು ಸುಂದರ ಪ್ರಯತ್ನ

ಹರಡಿದೆ. ಅದೆಂದರೆ ಬಹಳ ಚಿಕ್ಕ ಪ್ರಾಣಿ ಎನಿಸಿದ ಪಿಗ್ಮಿ ಹಂದಿಯನ್ನು ರಕ್ಷಿಸುವ ಪ್ರಯತ್ನವಾಗಿದೆ. ಒಂದು ಕಾಲದಲ್ಲಿ ಇದರ ಅಸ್ತಿತ್ವವೇ ಅಪಾಯಕ್ಕೆ ಸಿಲುಕಿತ್ತು. ಆಗ ಕೇವಲ 6 ಪಿಗ್ಮಿ ಹಂದಿಗಳೊಂದಿಗೆ ಒಂದು ಸಂರಕ್ಷಣಾ ಕಾರ್ಯಕ್ರಮ ಆರಂಭಿಸಲಾಯಿತು. ನಂತರ ಅವುಗಳನ್ನು ಪುನಃ ಕಾಡಿನಲ್ಲಿ ಬಿಡಲಾಯಿತು. ಅವುಗಳು ವಾಸ ಮಾಡಲು ಹುಲ್ಲುಗಾವಲುಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತು. ಇಂದು ಈ ಕಾರ್ಯಕ್ರಮದಿಂದಾಗಿ ಪಿಗ್ಮಿ ಹಂದಿಗಳ ಸಂಖ್ಯೆ 190 ಅಧಿಕವಾಗಿದೆ. ಸ್ನೇಹಿತರೆ, ಪ್ರಕೃತಿಯೊಂದಿಗಿನ ನಮ್ಮ ಅನುಬಂಧ ಕೇವಲ ಅದನ್ನು ಸಂರಕ್ಷಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಹಲವು ಬಾರಿ ನಾವು ಪ್ರಕೃತಿಯನ್ನು ರಕ್ಷಿಸಿದಾಗ ಅದೇ ಪ್ರಕೃತಿ ನಮ್ಮ ಜೀವನದ ಆಧಾರವಾಗುತ್ತದೆ. ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲಿ ಕೆಲವು ಮಹಿಳೆಯರು ಇದೇ ಬಾಂಧವ್ಯಗಳ ಪ್ರೇರಣಾದಾಯಕ ಉದಾಹರಣೆಯೊಂದನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಜಾರ್ಕಾಲಿಯ ಈ ಮಹಿಳೆಯರು ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುತ್ತಿದ್ದಾರೆ. ಇವರಲ್ಲಿ ಹೆಚ್ಚಿನವರು ತಮ್ಮ ಪತಿಯನ್ನು ಹುಲಿ ದಾಳಿಯಲ್ಲಿ ಕಳೆದುಕೊಂಡ ಮಹಿಳೆಯರಾಗಿದ್ದಾರೆ. ಪತಿಯನ್ನು ಕಳೆದುಕೊಂಡ ನಂತರ ಇವರಿಗೆ ಸುಂದರ್ಬನದಿಂದಲೇ ಜೀವನೋಪಾಯಕ್ಕೆ ಆಧಾರ ದೊರೆಯಿತು. ಅವರು ಬೆಳೆಸಿದ ಮ್ಯಾನ್ಗ್ರೋವ್ ಕಾಡುಗಳು ಗ್ರಾಮಗಳಿಗೆ ಇಂದು ನೈಸರ್ಗಿಕ ಸುರಕ್ಷಾ ಕವಚವಾಗುತ್ತಿವೆ ಮತ್ತು ಇವುಗಳನ್ನು ನೆಡುವ ಮೂಲಕ ಈ ಮಹಿಳೆಯರಿಗೆ ಆದಾಯವೂ ದೊರೆಯುತ್ತಿದೆ. ಸ್ನೇಹಿತರೆ, ನಾವು ಪರಿಸರವನ್ನು ಸಂರಕ್ಷಿಸೋಣ, ಪ್ರಕೃತಿಯ ಸಮತೋಲನವನ್ನು ಗೌರವಿಸೋಣ ಮತ್ತು ಅದರ ವೈವಿಧ್ಯತೆಯನ್ನು ಕಾಪಾಡೋಣ. ಇಂತಹ ನಮ್ಮ ಪ್ರತಿಯೊಂದು ಪ್ರಯತ್ನವು ಭವಿಷ್ಯದ ಪೀಳಿಗೆಗಳೆಡೆಗೆ ನಮ್ಮ ಜವಾಬ್ದಾರಿಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ದೇಶದ ಲಕ್ಷಾಂತರ ಯುವಜನರು ಮಾದಕ ಪದಾರ್ಥಗಳ ವಿರುದ್ಧ, ಡ್ರಗ್ಸ್ ವಿರುದ್ಧ ಒಂದು ಮಹತ್ವದ ಸಂಕಲ್ಪ ಕೈಗೊಂಡಿದ್ದಾರೆ. ಯುವಜನತೆ ತಾವು ಮಾದಕ ವ್ಯಸನಗಳಿಂದ ದೂರವಿರುವುದಾಗಿ ಶಪಥ ಮಾಡಿದ್ದಾರೆ ಮತ್ತು ಈ ಸಂದೇಶವನ್ನು ಇತರರಿಗೂ ತಲುಪಿಸುವ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ. ಇವೆಲ್ಲವೂ ನಡೆಯುತ್ತಿರುವುದು ನಶೆ ಮುಕ್ತ ಯುವ ಅಭಿಯಾನದ ಅಡಿಯಲ್ಲಿ. ಈ ಅಭಿಯಾನ 100 ವಾರಗಳವರೆಗೆ ನಡೆಯಲಿದೆ. ಇದರಲ್ಲಿ ಮೈ ಭಾರತ್ನ ಸ್ವಯಂ ಸೇವಕರು ತೊಡಗಿಸಿಕೊಂಡಿದ್ದಾರೆ. ಎನ್ಎಸ್ಎಸ್ನಲ್ಲಿ ತೊಡಗಿಕೊಂಡಿರುವ ನಮ್ಮ ಯುವ ಜನತೆಯೂ ಇದರ ಭಾಗವಾಗಿದ್ದಾರೆ. ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಕೂಡ ಜೊತೆಗೂಡಲು ಮುಂದೆ ಬಂದಿವೆ. ಅನೇಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಕೂಡ ಇದರಲ್ಲಿ ಕೈಜೋಡಿಸಿವೆ. ಕಳೆದ ಕೆಲವು ದಿನಗಳಲ್ಲಿ ದೇಶಾದ್ಯಂತ 1000 ಸಂಕಲ್ಪ ಸಮಾರಂಭಗಳು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆದಿವೆ. ಸ್ನೇಹಿತರೆ, ಈ ಅಭಿಯಾನದಲ್ಲಿ ನನಗೆ ವಿಶೇಷವಾಗಿ ಇಷ್ಟವಾದ ಒಂದು ವಿಷಯವೆಂದರೆ ಮಾದಕ ವ್ಯಸನ ಮುಕ್ತಿಯ ಸಂದೇಶ. ನಮ್ಮ ಯುವಕರು ಸ್ವತಃ ತಮ್ಮದೇ ಭಾಷೆಯಲ್ಲಿ, ತಮ್ಮದೇ ರೀತಿಯಲ್ಲಿ ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ನಾನು ಮನ್ ಕಿ ಬಾತ್ನಲ್ಲಿ ಕೂಡ ತಮ್ಮ ಸೃಜನಾತ್ಮಕತೆಯ ಮೂಲಕ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕೆಂದು ಯುವ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೆ ಮತ್ತು 1000 ಯುವಜನರು ನನ್ನ ಈ ಕರೆಗೆ ಸ್ಪಂದಿಸಿ ಮುಂದೆ ಬಂದಿರುವುದು ನನಗೆ ಬಹಳ ಸಂತಸ ತಂದಿದೆ. ಮೈ ಭಾರತ್ನಲ್ಲಿ ಆಂಥಮ್ ರಚನೆ, ಘೋಷವಾಕ್ಯ ಬರವಣಿಗೆ ಮತ್ತು ಬೀದಿ ನಾಟಕ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ಯುವಕರು ನಶಾಮುಕ್ತ ಯುವ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ತಮ್ಮ ಸೃಜನಾತ್ಮಕ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಅಂದರೆ ಸಂದೇಶವೂ ಯುವಕರದ್ದೇ, ಮಾಧ್ಯಮವೂ ಯುವಕರದ್ದೇ ಮತ್ತು ಈ ಸಂದೇಶವನ್ನು ಮುಂದಕ್ಕೆ ಕೊಂಡೊಯ್ಯುವ ಶಕ್ತಿಯೂ ಯುವಕರದ್ದೇ. ಮುಂಬರುವ ದಿನಗಳಲ್ಲಿ ಈ ಅಭಿಯಾನದ ಅಡಿಯಲ್ಲಿ ಆರೋಗ್ಯ ತಪಾಸಣೆ ಮತ್ತು ಧ್ಯಾನ ಶಿಬಿರಗಳಂತಹ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಸ್ನೇಹಿತರೆ, ಶೀಘ್ರದಲ್ಲೇ ನಮ್ಮ ಹಲವು ಹಬ್ಬಗಳು ಮತ್ತು ಉತ್ಸವಗಳು ಕೂಡ ಬರಲಿವೆ. ಈ ಬಾರಿ ಹಬ್ಬಗಳ ಸಂಭ್ರಮದ ನಡುವೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನೂ ಗಮನಿಸೋಣ. ಯಾರಾದರೂ ಯುವಕರು ಯಾವುದಾದರೂ ದುರಭ್ಯಾಸದ ಕಡೆಗೆ ಸಾಗುತ್ತಿರುವುದು ಕಂಡುಬಂದರೆ ಅವರೊಂದಿಗೆ ಮಾತನಾಡಿ. ಯಾರಾದರೂ ಮಾದಕ ವ್ಯಸನದಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಬೆಂಬಲ ನೀಡಿ. ಮಾದಕ ವ್ಯಸನ ಮುಕ್ತ ಯುವಜನತೆ, ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಸಂಕಲ್ಪವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದಕ್ಕೆ ಕೊಂಡೊಯ್ಯೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿ ಕೆಂಪುಕೋಟೆಯಿಂದ ನಾನು ಕ್ರೀಡೆಗಳಿಗಾಗಿ ಪ್ರತಿಭಾ ಶೋಧದ ಅಭಿಯಾನವನ್ನು ಘೋಷಿಸಿದ್ದೇನೆ. ಭಾರತ ಸತತವಾಗಿ ಅತ್ಯುತ್ತಮ ಪ್ರದರ್ಶನಗಳನ್ನು ನೀಡುತ್ತಿರಬೇಕೆಂದರೆ
ಗ್ರಾಮಗಳು ಮತ್ತು ಪಟ್ಟಣ

ಗಳನ್ನು ತಲುಪಿ ಕ್ರೀಡಾ ಪ್ರತಿಭೆಗಳನ್ನು ಅನ್ವೇಷಿಸುವುದು ಅಗತ್ಯವೆನಿಸುತ್ತದೆ. ಅದೇ ರೀತಿ ಇಂತಹ ಕೆಲಸಕ್ಕಾಗಿಯೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅನೇಕರಿದ್ದಾರೆ. ಅವರ ಒಂದೇ ಹವ್ಯಾಸವೆಂದರೆ ಪ್ರತಿಭೆಗಳನ್ನು ಅನ್ವೇಷಿಸುವುದು ಮತ್ತು ಅವುಗಳನ್ನು ಬೆಳೆಸುವುದು. ನಮ್ಮ ಪಂಜಾಬ್ನಲ್ಲಿ ರಾಜೇಂದರ್ ಸಿಂಗ್ ಅವರು ಇಂತಹದ್ದೇ ಕೆಲಸವನ್ನು ಮಾಡುತ್ತಿದ್ದಾರೆ. ರಾಜೇಂದರ್ ಅವರ ಹೆಸರಿನೊಂದಿಗೆ ಸೀನಿಯರ್ ಕೂಡ ಸೇರ್ಪಡೆಯಾಗಿದೆ. ಇವರು 1980 ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿದ ತಂಡದ ಭಾಗವಾಗಿದ್ದರು. 1982 ವಿಶ್ವಕಪ್ನಲ್ಲಿ ಗಮನ ಸೆಳೆದಿದ್ದರು. 2001 ಭಾರತ ಪ್ರಥಮ ಬಾರಿಗೆ ಪುರುಷರ ಜೂನಿಯರ್ ವಿಶ್ವಕಪ್ ತನ್ನದಾಗಿಸಿಕೊಂಡಿತ್ತು. ಅದೇ ರೀತಿ 2003 ದೇಶವು ಸೀನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಈ ಎರಡೂ ಪಂದ್ಯಾವಳಿಯಲ್ಲಿ ಇವರು ಕೋಚ್ನ ಪಾತ್ರ ನಿರ್ವಹಿಸಿದ್ದರು. ಈಗ ಅವರು ರೌಂಡ್ ಗ್ಲಾಸ್ ಹಾಕಿ ಅಕಾಡೆಮಿಯ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ತಮ್ಮ ಹವ್ಯಾಸವನ್ನು ಮುಂದುವರಿಸಿದ್ದಾರೆ. ಇವರ ಪ್ರಯತ್ನಗಳಿಂದ ಗ್ರಾಮಗಳಲ್ಲಿ ಹೊಸ ಹಾಕಿ ಮೈದಾನಗಳನ್ನು ನಿರ್ಮಿಸಲಾಗುತ್ತಿದೆ. ರಾಜೇಂದರ್ ಸಿಂಗ್ ಅವರ ಗಮನ ಸಂಪೂರ್ಣ ಸ್ಪಷ್ಟವಾಗಿದೆ. ಉತ್ತಮ ಕೋಚಿಂಗ್ ಸೌಲಭ್ಯಗಳು ಕಡಿಮೆ ಇರುವ ಗ್ರಾಮಗಳಲ್ಲಿನ ಮಕ್ಕಳನ್ನು ಗುರುತಿಸುವುದು ಇವರ ಉದ್ದೇಶವಾಗಿದೆ. ಇಂತಹ ಪ್ರಯತ್ನಗಳಿಂದ ಅನೇಕ ಕ್ರೀಡಾಳುಗಳು ಭಾರತದ ಜೂನಿಯರ್ ಮತ್ತು ಸೀನಿಯರ್ ಮಟ್ಟದಲ್ಲಿ ತಮ್ಮ ಸ್ಥಾನ ಕಂಡುಕೊಳ್ಳುತ್ತಿದ್ದಾರೆ. ರಾಜೇಂದರ್ ಸಿಂಗ್ ಅವರ ಈ ಸಮರ್ಪಣಾ ಭಾವನೆಯನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆಯೇ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೆಲ್ಲಿಕಾಯಿ ನಮ್ಮೆಲ್ಲರಿಗೂ ಬಹಳ ಪರಿಚಿತವಾದದ್ದು. ಬಹುತೇಕ ಮನೆಗಳಲ್ಲಿ ನೆಲ್ಲಿಕಾಯಿಯಿಂದ ತಯಾರಿಸಿದ ಉಪ್ಪಿನಕಾಯಿ ಮತ್ತು ಮೊರಬ್ಬ ಬಳಸಲಾಗುತ್ತದೆ. ಅನೇಕರು ನೆಲ್ಲಿಕಾಯಿಯ ರಸವನ್ನು ಇಷ್ಟಪಡುತ್ತಾರೆ. ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್ ನಮ್ಮ ದೈನಂದಿನ ಬದುಕಿನ ಒಂದು ಪ್ರಮುಖ ಭಾಗವಾಗಿರುತ್ತದೆ. ನಮ್ಮ ಹಿರಿಯರು ಅನೇಕ ತಲೆಮಾರುಗಳಿಂದ ನೆಲ್ಲಿಕಾಯಿಯ ಗುಣಗಳ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದೇ ನೆಲ್ಲಿಕಾಯಿ ಇಂದು ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಹೊಸ ಸಾಧ್ಯತೆಗಳಿಗೆ ಮಾರ್ಗವಾಗುತ್ತಿದೆ. ಪ್ರತಾಪ್ಗಢ್ ಮತ್ತು ನೆಲ್ಲಿಕಾಯಿಯ ನಡುವಿನ ಸಂಬಂಧ ಬಹಳ ಹಳೆಯದ್ದು. ಹಲವಾರು ತಲೆಮಾರುಗಳಿಂದ ಇಲ್ಲಿನ ರೈತರು ನೆಲ್ಲಿಕಾಯಿ ಕೃಷಿ ಮಾಡುತ್ತಾ ಬಂದಿದ್ದಾರೆ. ಪ್ರತಾಪ್ಗಢ್ಗೆ ನೆಲ್ಲಿಕಾಯಿ ಒಂದು ಬಲಿಷ್ಠ ಗುರುತನ್ನು ನೀಡಿದೆ. ಈಗ ಇದೇ ಹಳೆಯ ಗುರುತು ಇಲ್ಲಿನ ರೈತರಿಗೆ ಮತ್ತು ಮಹಿಳೆಯರಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಮೂಲಕ ಇಲ್ಲಿ ನೆಲ್ಲಿಕಾಯಿಗೆ ಸಂಬಂಧಿಸಿದ ಸ್ಥಳೀಯ ಉದ್ಯಮಗಳಿಗೆ ಉತ್ತೇಜನ ದೊರೆತಿದೆ. ಇಂದು ಪ್ರತಾಪ್ಗಢ್ನಲ್ಲಿ ನೆಲ್ಲಿಕಾಯಿ ಸಂಸ್ಕರಣೆಗೆ ಸಂಬಂಧಿಸಿದ ಸುಮಾರು 100 ಘಟಕಗಳು ಕೆಲಸ ಮಾಡುತ್ತಿದ್ದು, ಇದರಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸೇರಿದ ಮಹಿಳೆಯರು ಕೂಡ ದೊಡ್ಡ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅಂತಹದ್ದೇ ಒಂದು ಗುಂಪು ದೇವ್ಗಢ್ ಕಮಾಸಿ ಗ್ರಾಮದ್ದಾಗಿದೆ. ಸಾವಿತ್ರಿ ಫುಲೆ ಸ್ವಸಹಾಯ ಗುಂಪಿಗೆ ಸೇರಿದ ಮಹಿಳೆಯರು ನೆಲ್ಲಿಕಾಯಿಯಿಂದ ಕ್ಯಾಂಡಿ, ಮೊರಬ್ಬ, ರಸ, ಜ್ಯೂಸ್ ತಯಾರಿಸುತ್ತಿದ್ದಾರೆ. ODOP ಅಡಿಯಲ್ಲಿ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶ ಹೆಚ್ಚಿದ ಕಾರಣ ಇವರ ಆದಾಯದಲ್ಲಿ ಕೂಡ ಹೆಚ್ಚಳ ಕಂಡುಬಂದಿದೆ. ಇದೇ ರೀತಿ ಒಂದು ಗ್ರಾಮದಲ್ಲಿ ವಿಂಧ್ಯವಾಸಿನಿ ಸ್ವಸಹಾಯ ಗುಂಪು ಇದೆ. ಈ ಗುಂಪಿನ ಮಹಿಳೆಯರು ನೆಲ್ಲಿಕಾಯಿಯಿಂದ ಉಪ್ಪಿನಕಾಯಿ, ಜೀರ್ಣಕ್ರಿಯೆಗೆ ಸಹಾಯವಾಗುವ ಪುಡಿ ಇತ್ಯಾದಿ ಪದಾರ್ಥಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಹಿಳೆಯರಿಗೆ ಸಂಸ್ಕರಣೆಗಾಗಿ ಯಂತ್ರಗಳು ದೊರೆತಿವೆ, ಸಾಲ ಸೌಲಭ್ಯ ದೊರೆತಿದೆ, ಸ್ಥಳೀಯ ವ್ಯಾಪಾರ ಮೇಳಗಳಲ್ಲಿ ಭಾಗವಹಿಸುವ ಅವಕಾಶವೂ ದೊರೆತಿದೆ. ನೋಡುತ್ತಿದ್ದಂತೆಯೇ ಅವರ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಸ್ನೇಹಿತರೆ, ನಮ್ಮ ದೇಶದ ಪ್ರತಿಯೊಂದು ಪ್ರದೇಶದಲ್ಲೂ ಏನಾದರೊಂದು ವಿಶೇಷತೆ ಖಂಡಿತವಾಗಿಯೂ ಇದೆ. ಒಂದು ಕಡೆ ವಿಶೇಷವಾದ ಹಣ್ಣಿದ್ದರೆ ಮತ್ತೊಂದೆಡೆ ಸಾಂಪ್ರದಾಯಿಕ ಕಲೆ ಇದೆ, ಮತ್ತೊಂದೆಡೆ ವಿಶಿಷ್ಟವಾದ ಕೌಶಲ್ಯವಿದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರುವ ಒಂದು ಅಭಿಯಾನವಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗಬಾರದು ಎಂಬುದೇ ನಮ್ಮ ಪ್ರಯತ್ನವಾಗಿದೆ. ಅವು ದೇಶ ಮತ್ತು ಇತರ ಭಾಗಗಳವರೆಗೂ ತಲುಪಬೇಕು ಮತ್ತು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆಯುತ್ತದೆ. ಈ ದೇಶವನ್ನು ಸ್ವಾವಲಂಬಿಯಾಗಿಸಲು ಪ್ರೇರಣೆ ದೊರೆಯುತ್ತದೆ.
ಮುಂಬರಲಿರುವ ಹಬ್ಬಗಳಲ್ಲಿ ಕೂಡ ನಾವು ವೋಕಲ್ ಫಾರ್ ಲೋಕಲ್,

0: ಮಂತ್ರವನ್ನು ಮರೆಯಲೇಬಾರದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸೆಪ್ಟೆಂಬರ್ ತಿಂಗಳನ್ನು ಅಪೌಷ್ಟಿಕತೆಯ ವಿರುದ್ಧದ ಹೋರಾಟಕ್ಕೆ ಸಮರ್ಪಿಸಲಾಗಿದೆ. ಪೋಷಣ್ ಮಾಸದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಮತ್ತು ಸಂಸ್ಥೆಗಳು ಈ ಮಹತ್ವದ ಕಾರ್ಯಕ್ಕಾಗಿ ಒಂದುಗೂಡುತ್ತವೆ. ಅಪೌಷ್ಟಿಕತೆಯನ್ನು ಎದುರಿಸುವುದಕ್ಕಾಗಿ ಈ ವರ್ಷ ಅನೇಕ ಪ್ರಶಂಸನೀಯ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಛತ್ತೀಸ್ಗಢ್ನಲ್ಲಿ ಪ್ರತಿ ಮನೆಯಲ್ಲಿ ನುಗ್ಗೆ, ಪ್ರತಿ ಮನೆಯಲ್ಲೂ ನುಗ್ಗೆ ಎಂಬ ಹೆಸರಿನ ಅಭಿಯಾನ ಆರಂಭಿಸಲಾಗಿದೆ. ಇದರಲ್ಲಿ ಜನರಿಗೆ ಪೌಷ್ಟಿಕಾಂಶಯುಕ್ತ ಮುನಗ ಅಂದರೆ ನುಗ್ಗೆ ಸೊಪ್ಪನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸಲಾಗುತ್ತಿದೆ. ಗುಜರಾತ್ನಲ್ಲಿ ಕೂಡ ವಾಂಗಿ ಸ್ಪರ್ಧೆ ಅಂದರೆ ಸಿರಿಧಾನ್ಯಗಳಿಂದ ತಯಾರಿಸಲಾದ ವ್ಯಂಜನಗಳ ಸ್ಪರ್ಧೆ ಆರಂಭಿಸಲಾಗಿದೆ. ಈ ಉಪಕ್ರಮದ ಮೂಲಕ ಕಡಿಮೆ ಬೆಲೆಯ ಮತ್ತು ಪೌಷ್ಟಿಕ ಸ್ಥಳೀಯ ಆಹಾರಕ್ಕೆ ಉತ್ತೇಜನ ನೀಡಲಾಗುತ್ತಿದೆ. ಇಲ್ಲಿಯವರೆಗೂ 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾರಾಷ್ಟ್ರ ಕೂಡ ಈ ನಿಟ್ಟಿನಲ್ಲಿ ಶ್ಲಾಘನೀಯ ಪ್ರಯತ್ನ ಮಾಡುತ್ತಿದೆ. ಅಲ್ಲಿ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಮಕ್ಕಳ ಪೋಷಕರು ಜಾಗೃತಿ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದಾರೆ. ಮಿಜೋರಾಂನಲ್ಲಿ ಕೂಡ ಈ ವರ್ಷ ಜನರು ಒಂದುಗೂಡಿ ಪೌಷ್ಟಿಕ ವಾಟಿಕಾಗಳ ತೋಟಗಳ ಆರೈಕೆಗಾಗಿ ಒಂದು ಅಭಿಯಾನ ಆರಂಭಿಸಿದ್ದಾರೆ. ಇದು ಮಿಜೋ ಸಮಾಜದ ತಲೋ ಮಡ್ ಯನ ಎಂಬ ಪರಂಪರೆಗೆ ಅನುಗುಣವಾಗಿದೆ. ಇದರ ಅರ್ಥ ನಿಸ್ವಾರ್ಥ ಸೇವೆ ಸಲ್ಲಿಸುವುದು ಮತ್ತು ಇತರರಿಗೆ ಸಹಾಯ ಮಾಡಲು ಸದಾ ಮುಂದೆ ಇರುವುದು ಎಂದಾಗಿದೆ. ಇಂತಹ ಪ್ರಯತ್ನಗಳು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾಗಿವೆ. ಇಂತಹ ಉಪಕ್ರಮಗಳ ಭಾಗವಾಗಿರುವ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಿಸಿದ ಎಲ್ಲರ ಬಗ್ಗೆಯೂ ನನಗೆ ಅತ್ಯಂತ ಹೆಮ್ಮೆ ಇದೆ. ಈ ಅಂಗನವಾಡಿ ಕೇಂದ್ರ ಈಗ ಪೋಷಣ್ ಟ್ರ್ಯಾಕರ್ನಿಂದ ಡಿಜಿಟಲ್ ರೂಪದಲ್ಲಿ ಸೇರ್ಪಡೆಯಾಗಿದೆ. ಸರಿಸುಮಾರು 9 ಕೋಟಿ ಫಲಾನುಭವಿಗಳು ಇದರಲ್ಲಿ ನೋಂದಾಯಿತರಾಗಿದ್ದಾರೆ. ಇದರಿಂದಾಗಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಸ್ತನ್ಯಪಾನ ಮಾಡಿಸುವ ತಾಯಂದಿರಿಗೆ ಉತ್ತಮ ಆರೈಕೆ ಸಾಧ್ಯವಾಗಿದೆ. ಅಪೌಷ್ಟಿಕತೆಯ ವಿರುದ್ಧದ ಈ ಹೋರಾಟವನ್ನು ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಸಮಾಜವನ್ನು ಅಪೌಷ್ಟಿಕತೆಯಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು. ಸ್ನೇಹಿತರೆ, ನಾವೆಲ್ಲರೂ ಈ ತಿಂಗಳು ಪೂರ್ತಿ ಸಂಪೂರ್ಣ ಶ್ರದ್ಧೆ, ಭಕ್ತಿ ಹಾಗೂ ಉತ್ಸಾಹದಿಂದ ಗಣೇಶನ ಹಬ್ಬವನ್ನು ಆಚರಿಸಿದ್ದೇವೆ. ದೇಶಾದ್ಯಂತ ಭಕ್ತಿಭಾವದಿಂದ ಗಣಪತಿ ದೇವನನ್ನು ಸ್ವಾಗತಿಸಲಾಯಿತು. ಈ ಪವಿತ್ರ ಸಂದರ್ಭ ಇಡೀ ವಾತಾವರಣವನ್ನು ಉತ್ಸಾಹ ಮತ್ತು ಸಂಭ್ರಮದಿಂದ ತುಂಬಿಸುತ್ತದೆ. ಸ್ನೇಹಿತರೆ, ವಿಘ್ನ ವಿನಾಶಕ ಶ್ರೀ ಗಣೇಶ ದೇವ ಜ್ಞಾನ, ಬುದ್ಧಿವಂತಿಕೆ ಮತ್ತು ಶುಭ ಕಾರ್ಯಗಳ ಆರಂಭದ ಪ್ರತೀಕ ಎನಿಸಿದ್ದಾರೆ. ಆತನ ಮೇಲೆ ಅಪಾರ ಭಕ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇತರ ದೇಶಗಳಲ್ಲಿಯೂ ಇದೆ. ಉದಾಹರಣೆಗೆ ಶ್ರೀಮಾನ್ ಪಂಥೌನ್ ಥಿರಖಾನೋನ್ ಅವರನ್ನೇ ತೆಗೆದುಕೊಳ್ಳಿ. ಅವರು ಮೂಲತಃ ಥೈಲ್ಯಾಂಡ್ ದೇಶದವರು. ಅಲ್ಲಿ ಶ್ರೀ ಗಣೇಶ ದೇವನನ್ನು ಪ್ರಾಫಿಕಾನೆತ್ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಆತ 19 ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯವರು ಅವರಿಗೆ ಶ್ರೀ ಗಣೇಶ ಭಗವಾನ್ ಅವರ ಒಂದು ಛಾಯಾಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ಇದರಿಂದಲೇ ಅವರಲ್ಲಿ ಒಂದು ಅದ್ಭುತ ಭಕ್ತಿಭಾವ ಜಾಗೃತಗೊಂಡಿತು. ಅವರು ಭಗವಾನ್ ಶ್ರೀ ಗಣೇಶನಿಗೆ ಸಂಬಂಧಿಸಿದ ಸಂಪ್ರದಾಯದ ಅಧ್ಯಯನಗಳಲ್ಲಿ 4 ದಶಕಗಳಿಗಿಂತಲೂ ಅಧಿಕ ಸಮಯ ಕಳೆದಿದ್ದಾರೆ. ಅವರು ಭಾರತ ಮತ್ತು ನೇಪಾಳ ಸೇರಿದಂತೆ ಏಷ್ಯಾದ ಅನೇಕ ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದೊಂದಿಗೆ ಅವರಿಗೆ ವಿಶೇಷ ನಂಟಿದೆ. ಅಷ್ಟವಿನಾಯಕ ಸಂಪ್ರದಾಯದ ಬಗ್ಗೆ ಅರಿತುಕೊಂಡ ನಂತರ ಅವರು ಹಲವು ಬಾರಿ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರಯತ್ನಗಳಿಂದ ಥೈಲ್ಯಾಂಡ್ನ ಭಕ್ತಾದಿಗಳಲ್ಲಿ ಕೂಡ ಅಷ್ಟವಿನಾಯಕ ಯಾತ್ರೆ ಜನಪ್ರಿಯವಾಗಿದೆ. 2002ರಲ್ಲಿ ಅವರು ಉತ್ತರ ಥೈಲ್ಯಾಂಡ್ನ ಚಿಯಾಂಗ್ ಮಾಯ್ನಲ್ಲಿ ಗಣೇಶ್ ಹಿಮಾಲ್ ಮ್ಯೂಸಿಯಂ ಸ್ಥಾಪಿಸಿದರು. ಇಂದು ಇದರಲ್ಲಿ 10,000ಕ್ಕೂ ಅಧಿಕ ಗಣೇಶನ ಮೂರ್ತಿಗಳಿವೆ. ಭಾರತಕ್ಕೆ ಬರಲು ಸಾಧ್ಯವಾಗದ ಭಕ್ತರಿಗಾಗಿ ಮ್ಯೂಸಿಯಂನಲ್ಲಿ ಅಷ್ಟವಿನಾಯಕನ ಪ್ರತಿಮೆಗಳು ಕೂಡ ಇವೆ. ಇಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಗೆ ಭಗವಾನ್ ಗಣೇಶನ ಪೂಜೆ ಅರ್ಚನೆ ನಡೆಸಲಾಗುತ್ತದೆ. ಗಣಪತಿಗೆ ಸಂಬಂಧಿಸಿದ ವಿಶೇಷ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಪೂಜಾ ವಿಧಾನಗಳು ನೆರವೇರುತ್ತವೆ. ಭಾರತದ ಆಧ್ಯಾತ್ಮಿಕ ಶ್ರದ್ಧೆ, ಕಲೆ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳು ಬೇರೆ ದೇಶಗಳಲ್ಲಿ ಕೂಡ ಯಾವ ರೀತಿ ಜನಪ್ರಿಯವಾಗುತ್ತವೆ ಎಂಬುದನ್ನು ಇದು ಸಾರಿ ಹೇಳುತ್ತದೆ. ನಮ್ಮೆಲ್ಲರ ಮೇಲೆ ಗಣೇಶ ದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂಬುದೇ ನನ್ನ ಹಾರೈಕೆಯಾಗಿದೆ. ಸ್ನೇಹಿತರೆ, ಮನದ ಮಾತಿನ ಪ್ರತಿಯೊಂದು ಸಂಚಿಕೆಯ ನಂತರ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನನಗೆ ನಿಮ್ಮ ಸಂದೇಶ ದೊರೆಯುತ್ತಲಿರುತ್ತದೆ. ನೀವು ಇದೇ ರೀತಿ ಪ್ರೇರಣಾದಾಯಕ ವಿಷಯಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲೂ ನಡೆಯುವ ಇಂತಹ ಪ್ರಯತ್ನಗಳ ಬಗ್ಗೆ ನೀವು ಪ್ರಶಂಸಿಸಿದಾಗ ಅವರ ಉತ್ಸಾಹ ಮತ್ತಷ್ಟು ಹೆಚ್ಚಾಗುತ್ತದೆ. ಮನ್ ಕಿ ಬಾತ್ ಮೂಲಕ ಅವರ ಬಗ್ಗೆ ಅರಿತು ದೇಶದ ಮತ್ತೊಂದು ಭಾಗದ ಜನರು ಕೂಡ ಸ್ಫೂರ್ತಿ ಪಡೆಯುತ್ತಾರೆ. ಈ ಯಾತ್ರೆ ಇದೇ ರೀತಿ ನಿಮ್ಮ ಸಹಕಾರದಿಂದ ಸತತವಾಗಿ ಮುಂದುವರಿಯುತ್ತಿರಲಿ. ಮುಂಬರುವ ಹಬ್ಬಗಳನ್ನು ನೀವು ನಿಮ್ಮ ಕುಟುಂಬದವರೊಡನೆ, ಸ್ನೇಹಿತರೊಡನೆ ಸಂಪೂರ್ಣ ಸಂತೋಷ ಹಾಗೂ ಉಲ್ಲಾಸದಿಂದ ಆಚರಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಶುಭ ಹಾರೈಕೆಗಳು. ಅನೇಕಾನೇಕ ಧನ್ಯವಾದ. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 9:16 ಸುಕೂನ್ ಕೆ ಪಲ್ ಕಾರ್ಯಕ್ರಮವನ್ನ ಶುರು ಮಾಡೋ ಹೊತ್ತು ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಮಹನೀಯರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದೀವಿ. ಬಾಲಿವುಡ್ಗೆ ತಮ್ಮದೇ ಆದಂತಹ ಅದ್ಭುತವಾದ ಕೊಡುಗೆಯನ್ನ ಕೊಟ್ಟಂತಹವರು ಇವರು. ಇವರು ಒಬ್ಬರು, ಇವರಲ್ಲಿ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಮತ್ತೊಬ್ಬರು ತಮ್ಮ ಸಿರಿ ಕಂಠದಿಂದ ಹಾಡುಗಳ ಲೋಕವನ್ನ ಬೆಳಗಿದವರು. ಈ ಇಬ್ಬರು ದಿಗ್ಗಜರು ಜೊತೆಯಾದಂತಹ ಒಂದು ಚಿತ್ರದಿಂದ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಆ ಚಿತ್ರದ ಹಾಡು ನಿಮಗೋಸ್ಕರ ಮುಳಿ ಬರ್ತದೆ. ಯಾರವರು ಗೊತ್ತಾದ್ರೆ ಬೇಗ ಬೇಗ ಮೆಸೇಜ್ ಮಾಡಿ ನಮಗೂ ತಿಳಿಸಿ. 9480 9901 013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಗೊತ್ತಾಯ್ತು ಅನ್ಸುತ್ತೆ. ತುಂಬಾ ಜನ ಮೆಸೇಜ್ ಮಾಡಿದ್ರಿ. ಅದರಲ್ಲಿ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಶಶಿಕಾಂತ್ ಅವರು ಶಿವಮೊಗ್ಗದಿಂದ ಸ್ವಲ್ಪ ಹತ್ತಿರಕ್ಕೆ ಬಂದು ನಿಂತದ್ದಾಗಿತ್ತು. ಫೈನ್ ಏನಿದು ಅಂತ ನಾನು ಹೇಳ್ಬಿಡ್ತೇನೆ. ಬಟ್ ಅದಕ್ಕೂ ಮುಂಚೆ ಈಗ ಕೇಳಿದಂತಹ ಗೀತೆ ವಾಟ್ ಅ ಸಾಂಗ್ ಅಲ್ಲ. ಈ ಗೀತೆ ಮೂಡಿ ಬಂದದ್ದು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಮಹೇಂದ್ರ ಕಪೂರ್ ಅವರ ಸಿರಿಕಂಠ ಈ ಗೀತೆಯಲ್ಲಿ ಜೊತೆಯಾಗಿತ್ತು. ಸಾಹಿರ್ ಅವರ ಸಾಹಿತ್ಯ, ಎನ್ ದತ್ತಾ ಅವರ ಸಂಗೀತ ನಿರ್ದೇಶನ ಇದ್ದ ಚಿತ್ರ ಇದು, ಗೀತೆ ಇದು. ಧೂಲ್ ಕಾ ಫೂಲ್ ಚಿತ್ರದ ಗೀತೆ ಇದಾಗಿತ್ತು. ಅಂದ ಹಾಗೆ ನಾನಿವಾಗಷ್ಟೇ ಹೇಳಿದ್ದು, ನಾವಿವತ್ತು ಮಾತಾಡೋಕೆ ಹೊರಟಿರೋದು ಒಬ್ಬ ಚಂದದ ನಿರ್ದೇಶಕ ಮತ್ತು ಅದ್ಭುತವಾದ ಗಾಯಕ. ಈಗೇನಾದರೂ ಹೊಳೆದಿರಬಹುದಾ? ಎಸ್, ಧೂಲ್ ಕಾ ಫೂಲ್ ಈ ಒಂದು ಚಿತ್ರದ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ನಿಮಗೆ ನೆನಪಾಗಬಹುದು, ಈ ಒಂದು ಚಿತ್ರದ ನಿರ್ದೇಶಕರಾದ ಯಾರು? ಎಸ್, ಯಶ್ ಚೋಪ್ರಾ ಅವರು.

ಅವರ ಡೈರೆಕ್ಟೋರಿಯಲ್ ಒಂದು ಡೆಬ್ಯೂಟ್ ಅಂತಾನೆ ಹೇಳ್ಬೋದು ಇದನ್ನ. ಖಂಡಿತವಾಗ್ಲೂ ಹೌದು. ಯಶ್ ಚೋಪ್ರಾ ಅವರ ಬಗ್ಗೆ ನಾವು ಮಾತಾಡೋಕೆ ಹೊರಟಿದ್ದೀವಿ. ಅದರ ಜೊತೆಯಾಗಿ ನಮ್ಮೆಲ್ಲರ ನೆಚ್ಚಿನ ಗಾಯಕ ಮಹೇಂದ್ರ ಕಪೂರ್ ಅವರನ್ನ ಕೂಡ ನೆನೆಯಬೇಕು ನಾವಿವತ್ತು. ಯಶ್ ರಾಜ್ ಚೋಪ್ರಾ ಅವರು 1932 27ನೇ ಸೆಪ್ಟೆಂಬರ್ ಜನಿಸಿದ್ರು. 27 ಸೆಪ್ಟೆಂಬರ್ 2008 ಮಹೇಂದ್ರ ಕಪೂರ್ ಅವರು ನಮ್ಮನ್ನ ಅಗಲಿದ್ರು. ಈ ಎರಡು ಮಹಾನ್ ಹಿರಿಯ ಚೇತನಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ ಚಂದದ ಮಾತುಗಳ ಜೊತೆಯಾಗಿ, ಅದ್ಭುತವಾದ ಹಾಡುಗಳ ಜೊತೆಯಾಗಿ. ಕೇಳುತ್ತಾಯಿರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಹೇಗನ್ಸುತ್ತೆ ಈ ಹೊತ್ತು ಅನ್ನೋದನ್ನ ಖಂಡಿತವಾಗ್ಲೂ ನಮಗ್ ನೀವು ತಿಳಿಸಲೇಬೇಕು. 9480901013 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಸ್ವಚ್ಛತೆಯೇ ಸೇವೆ 2026 ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
1: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
0: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ. ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

0: ಮೇಕ್ಯಾಕರು ಅಂತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿಯಲ್ಲ ಅಂತ ನಾವು ಉತ್ತರ ಕೊಡ್ತೀವಿ. ಜೊತೆಯಾಗಿದ್ವಿ ನಿಮ್ಮ ಪ್ರೀತಿಯ ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ. ಒಂದಷ್ಟು ಹೊತ್ತಿನ ಮುಂಚೆ ನಿಮಗೋಸ್ಕರ ಮುಡಿಬಂದ ಗೀತೆಯಾಗಿತ್ತು ಧಾಗ್ ಚಿತ್ರದ್ದು, ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಸಾಹಿರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದು. ಈಗಷ್ಟೇ ಆನ್ಪದ್ ಚಿತ್ರದ ಗೀತೆಯನ್ನ ಕೇಳಿದ್ರಿ, ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿತ್ತು. ಈ ಒಂದು ಗೀತೆಗೆ ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನ ಇತ್ತು. ರಾಜಾ ಮೆಹಂದಿ ಅಲಿ ಖಾನ್ ಅವರು ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ರು. ಇನ್ನಷ್ಟು ಗೀತೆಗಳಿದೆ. ನಾವು ಮಾತಾಡ್ತಾ ಇದ್ದೇವೆ ಯಶ್ ಚೋಪ್ರಾ ಮತ್ತು ಮಹೇಂದ್ರ ಕಪೂರ್ ಅವರ ಬಗ್ಗೆ. ಇಂದು ನಾವು ಮಹೇಂದ್ರ ಕಪೂರ್ ಅವರ ಬಗ್ಗೆ ಮೊದಲನೇದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರೆ, ಇವರು ಹುಟ್ಟಿದ್ದು 9ನೇ ಜನವರಿ 1934. ನಮ್ಮ ಬಾಲಿವುಡ್ಗೆ ಅದ್ಭುತದಲ್ಲಿ ಅದ್ಭುತ ಅನ್ನಿಸುವಂತಹ ಗೀತೆಗಳನ್ನು ತಮ್ಮ ವೈಬ್ರೆಂಟ್ ವಾಯ್ಸಿಂದ ಕೊಟ್ಟಿರೋರು ಇವರು. ಇವರನ್ನು ಅದು ವೈಬ್ರೆಂಟ್ ವಾಯ್ಸ್ ಆಫ್ ಇಂಡಿಯಾ ಅಂತ ಕೂಡ ಗುರುತಿಸಲಾಗ್ತಾ ಇತ್ತು. ಅಷ್ಟೇ ಅಲ್ಲ ರೀ, ಇಂಗ್ಲೀಷ್ನಲ್ಲಿ ಸಂಗೀತವನ್ನು, ಮ್ಯೂಸಿಕನ್ನು ರೆಕಾರ್ಡ್ ಮಾಡಿದಂತಹ ನಮ್ಮ ಭಾರತೀಯ ಮೊದಲ ಪ್ಲೇಬ್ಯಾಕ್ ಸಿಂಗರ್ ಕೂಡ ಇವರೇ. ಬಹಳ ಅತ್ಯದ್ಭುತದಲ್ಲಿ ಅತ್ಯದ್ಭುತ ಅನ್ನುವಂತಹ ಗೀತೆಗಳನ್ನು ಕೊಟ್ಟಿದ್ದಾರೆ ಇವರು. ನವರಂಗ್ ಚಿತ್ರದ ಗೀತೆ ಯಾರಿಗೆ ತಾನೇ ಮರೆಯೋಕ್ಕಾಗತ್ತೆ, ಓ ಕೌಂತಿ, ಸಂಗಮ್, ಹಮ್ರಾಜ್, ಕಿಸ್ಮತ್, ಗೀತ್, ಧೂಂದ್, ಫಕೀರ, ಕ್ರಾಂತಿ, ನಿಖಾ, ಶಕ್ತಿ, ಪೇಂಚರ್ ಬಾಬು, ಈ ರೀತಿಯಾದಂತಹ ಹಲವಾರು ಚಂದದ ಗೀತೆಗಳನ್ನು ಕೇಳಿದ್ದೀವಿ. ಭೋಜ್ಪುರಿ, ಗುಜರಾತಿ, ಮರಾಠಿ, ಈ ಎಲ್ಲ ಒಂದು ಭಾಷೆಗಳಲ್ಲೂ ಕೂಡ ಇವರು ತಮ್ಮದೇ ಆದಂತಹ ಅದ್ಭುತವಾದಂತಹ ಕಂಠದಿಂದ ತುಂಬ ಚಂದದ ಗೀತೆಗಳನ್ನು ಹಾಡಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಯಾವ ಗೀತೆ ಮುಡಿ ಬರುತ್ತೆ ಪ್ರಶ್ನೆ ಮೂಡ್ತಾ ಇರಬೇಕು ನಿಮ್ಮಲ್ಲಿ. ಈಗ ಮುಡಿ ಬರ್ತಾ ಇದೆ ಆದ್ಮಿ ಔರ್ ಇನ್ಸಾನ್ ಚಿತ್ರದ ಗೀತೆ, ಬಚ್ಚಾ ಲೇ ಎ ಮೌಲಾ. ಸಾಹಿರ್ ಅವರು ಸಾಹಿತ್ಯ ನೀಡಿದ್ದಾರೆ, ರವಿ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಈ ಗೀತೆಯ ನಂತರ ಸಾಹಿರ್ ಅವರ ಸಾಹಿತ್ಯನೇ ಇದೆ, ರವಿ ಅವರೇ ಸಂಗೀತ ನೀಡಿರುವಂತಹ ಗೀತೆ ಕಾಜಲ್ ಚಿತ್ರದ ಮುಡಿ ಬರುತ್ತೆ. ಮಹೇಂದ್ರ ಕಪೂರ್ ಮತ್ತು ಆಶಾ ಭೋನ್ಸ್ಲೆ ಅವರ ಧ್ವನಿಯಲ್ಲಿದೆ ಈ ಗೀತೆಗಳು. ಕೇಳ್ತಾ ಇರಿ, ಜೊತೆಯಾಗಿರಿ. ಕನ್ನಡ ಕಾಮನಬಿಲ್ಲು ಹಾಗೆ ಹೇಗೆ ಅನ್ನಿಸ್ತದೆ ಹೊತ್ತು ಅನ್ನೋದನ್ನು ತಿಳಿಸ್ಕೊಡೋದಕ್ಕೂ ಸಿದ್ಧವಾಗಿರಿ. 9484809013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ಬರಲಿ ನಿಮ್ಮ ಸಂದೇಶ.
1: ಬಿನಾ ಸಿಫಾರಿಶು ಮಿಲೇ ನೌಕರಿ, ಬಿನ್ ರಿಶ್ವತ್ ಹೋ ಕಾಮ್, ಅರೆ ಇಸಿ ಕೋ ಅನ್ಹೋನಿ ಕಹತೆ ಹೈ, ಇಸಿ ಕಾ ಕಲ್ ಜುಗ್ ನಾಮ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕನ್ನಡ ಕಾಮನವೆಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾವು ಯಶ್ ಚೋಪ್ರಾ ಅಂದ್ರೆ ಯಶ್ ರಾಜ್ ಚೋಪ್ರಾ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ಸಾಕಷ್ಟು ಸಾಕಷ್ಟು ಸಾಕಷ್ಟು ಸಮಯ ಬೇಕು ರೀ. ಅವರ ಬಗ್ಗೆ ಹೇಳೋದಕ್ಕೆ ನಿಜವಾಗ್ಲೂ ಪದಗಳೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕಂದರೆ ತಾವು ನಿರ್ದೇಶಿಸಿದ, ತಾವು ಪ್ರೊಡ್ಯೂಸ್ ಮಾಡಿದಂತಹ ಪ್ರತಿಯೊಂದು ಚಿತ್ರ ಕೂಡ ಒಂದು ಅದ್ಭುತವಾದ ಕಾವ್ಯ ಅಂತಾನೆ ಸಿನಿ ರಸಿಕರ ಮನಸ್ಸಿನಲ್ಲಿ ನೆಲೆಯೂರಿದೆ. ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನರಾದಂತಹ ಇವರು, ಹಲವಾರು ಮೊದಲುಗಳಿಗೂ ಕೂಡ ಕಾರಣರಾದವರು, ಅವರಿಗೆ ನಾವು ನಮ್ಮ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ನಮ್ಮ ನಿಮ್ಮ ಪಯಣ ಸಾಗ್ತಾ ಇದೆ ಈ ಹೊತ್ತಲ್ಲಿ ಚಂದದ ಗೀತೆಗಳ ಜೊತೆಯಾಗಿ.

ವಕ್ತಚಿತ್ರದ ಅಗತ್ಯ ಮನಾಡೆ ಅವರ ಧ್ವನಿಯಲ್ಲಿದ್ದು ಸಾಹಿರ್ ಅವರ ಸಾಹಿತ್ಯ, ರವಿ ಅವರ ಸಂಗೀತ ನಿರ್ದೇಶನ ಈ ಗೀತೆಗೂ ಕೂಡ ಇದ್ದದಾಗಿತ್ತು. ನಮಗೆ ಸಂದೇಶಗಳು ಬಂದು ತಲುಪಿರೋದು ಯಾರಿಂದ ಬಂದಿದೆ? ಉಮೇಶ್ ಸಿರಿಕೆರೆಯಿಂದ. ಅದಾದ ನಂತರ ಕಿಶನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಸಂದೇಶ ಕಳಿಸಿದರೆ, ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು, ಇವರ ಬಗ್ಗೆ ಮರೆಯೋಕೆ ಸಾಧ್ಯನೇನ್ರಿ ಅನ್ನೋ ಪ್ರಶ್ನೆಯನ್ನು ನಮಗೆ ಕೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಇಲ್ಲ. ಶಾಂತಾಚಾರ್ಯ ಬಡಿಗೇರ ಕುಕ್ಕನೂರಿನಿಂದ, ನಾಗೇಂದ್ರ ಅವರು ತಾವರೆಕೆರೆಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ರಿ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಂದಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ನಾವು ಬಾಲಿವುಡ್ಗೆ ಮಹಾನ್ ಮಹಾನ್ ಮಹಾನ್ ಕೊಡುಗೆಗಳನ್ನು ಕೊಟ್ಟಂತಹ ಚಿತ್ರ ನಿರ್ದೇಶಕ ನಿರ್ಮಾಪಕ ಯಶ್ರಾಜ್ ಚೋಪ್ರಾ ಅವರ ಬಗ್ಗೆ, ಮಹೇಂದ್ರ ಕಪೂರ್ ಅವರು ಅದ್ಭುತವಾದ ಶ್ರೀಕಂಠದ ಗಾಯಕ ಇವರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಅವರು ಕೊಡುಗೆ ನೀಡಿರೋ ಚಿತ್ರಗಳ ಗೀತೆಗಳನ್ನು ಕೇಳ್ತಾ ಸಾಗ್ ಬಂದ್ವಿ. ಇನ್ನೊಂದು ಗೀತೆ ನಾನು ನಿಮಗೆ ನಾನು ಕೇಳಿಸಬಹುದು. ಈ ಗೀತೆಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಯಾವ ಚಿತ್ರದ ಗೀತೆ? ಸೊಹಾನಿ ಮಹಿವಾಲ್ ಚಿತ್ರದ್ದು. ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿದೆ ಈ ಗೀತೆ. ನೌಶಾದ್ ಅವರ ಸಾಹಿತ್ಯ, ಶಕೀಲ್ ಬಡಾಯಿನಿ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಇದು. ಗೀತೆಯನ್ನು ಕೇಳ್ತಾ ಕೇಳ್ತಾ ಜೊತೆಯಾಗೇ ಇರಿ. ಈ ಗೀತೆಯ ನಂತರದಲ್ಲಿ ನಿಮ್ಮ ಜೊತೆಯಾಗುತ್ತೆ ಒಂದು ವಿಶೇಷವಾದಂತಹ ಡೈಲಿ ರಿಲೇ. ಏನಪ್ಪ, ಏಷ್ಯನ್ ಗೇಮ್ 2026ನ ಡೈಲಿ ಹೈಲೈಟ್ ಕ್ಯಾಪ್ಸೂಲ್. ಆ ಒಂದು ಕಾರ್ಯಕ್ರಮ ಮುಗಿಯುವಂಥದ್ದು 10:20. ಅದಾದ ನಂತರ ನಾವು ಜೊತೆಯಾಗೋಣ, ಕನಸಿನ ಲೋಕವನ್ನು ಪ್ರವೇಶ ಮಾಡೋದಕ್ಕೆ ನಾವು ಜೊತೆ ಜೊತೆಯಾಗಿ ಸಾಗೋಣ, ಹಾಡುಗಳ ಜೊತೆಯಾಗಿ. ಎಫ್ಎಂ ರೇನ್ಬೋನ ಕೇಳ್ತಾನೆ ಇರಿ, ಸಂದೇಶವನ್ನು ಕಳಿಸ್ಕೊಡ್ತಾನೆ ಇರಿ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಪ್ರೀತಿಯ ಥ್ಯಾಂಕ್ ಯು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾರ್ಸ್ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಾ. ಕನಸುಗಳಿಗೆ ಹೆಜ್ಜೆ ಇಟ್ಟು ಸಾಗೋಣ, ಜೊತೆಯಾಗಿ ಮಾತಾಡೋಕ್ಕೆ ಒಂದು ಸೂಪರ್ ಆದ ವಿಚಾರ. ಮಾತುಗಳು ನಿಮ್ಮನ್ನು ಬಂದು ತಲುಪುತ್ತೆ ಖುಷಿ ಖುಷಿಯಾಗಿ, ಹಾಡುಗಳು ನಿಮ್ಮನ್ನು ಬಂದು ತಲುಪುತ್ತೆ ಅರ್ಥಗರ್ಭಿತವಾಗಿ. ಈ ಜೊತೆಯಾದ ಪಯಣದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕೋಣ ಕನಸಿನ ಲೋಕದತ್ತ ಕನ್ನಡ ಕಾಮನಬಿಲಿನಲ್ಲಿ.

ಕಂದ ಕಸವ ಮೇದು ಗುಡ್ಡ ಧಂಕೆ ಕೊಬ್ಬೈತೆ, ಹಿಂದುಗಡೆ ಹೊಂಚು ಹಾಕಿ ನುಕ್ಕಲೆಂದು ನೋಡೈತೆ, ವಂಚನೆ ಮಾಡುವ ನರಿಯನು ಕೂಡಿ ಸಂಚು ಮಾಡಿ

10:25 ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯಾರ್ಡ್ಸ್ ಕನಸಿನ ಲೋಕ ಕಾರ್ಯಕ್ರಮ ಇದು. ವಾಟ್ ಅ ಸಾಂಗ್ ರೀ, ಸಿಂಹಸ್ವಪ್ನ ಚಿತ್ರದ್ದು. ಈಗಷ್ಟೇ ಕೇಳಿದ್ವಿ ಟಿ ಎಂ ಸೌಂದರ್ ರಾಜನ್ ಅವರ ಧ್ವನಿಯಲ್ಲಿ. ಹುಣಸೂರು ಕೃಷ್ಣಮೂರ್ತಿಗಳು ಸಾಹಿತ್ಯ ಒದಗಿಸಿದ್ರು. ಎಸ್ ದಕ್ಷಿಣ ಮೂರ್ತಿಗಳ ಸಂಗೀತ ನಿರ್ದೇಶನ ಇದ್ದ ಗೀತ ಇದು. ಮೌನ ಅಂದ್ರೆ ಏನು? ಎಷ್ಟೋ ಸಾರಿ ಪ್ರಶ್ನೆನ ನಾವು ಕೇಳ್ಕೊಳ್ತಾನೆ ಇರ್ತೀವಿ. ಮೌನ ಅಂದ್ರೆ ಸುಮ್ಮನಿರೋದ? ಮೌನ ಅಂದ್ರೆ ಶಬ್ದ ಇಲ್ಲೇ ಇರೋಂಥದ್ದ? ಮೌನ ಅಂದ್ರೆ ಏನು? ಬೇಸರನ, ಏಕಾಂತನ, ಏಕಾಂಗಿತನನ? ಈ ಎಲ್ಲ ಪ್ರಶ್ನೆಗಳು ಎದುರಾದಾಗ ನಮ್ಮ ಜೊತೆಯಾಗಬೇಕಾದ ಉತ್ತರ ಏನ್ ಗೊತ್ತಾ? ಅದು ಬರೀ ಶಬ್ದ ಇಲ್ಲದೆ ಇರೋದ, ನಿಶಬ್ದವಾದ ಸ್ಥಿತಿನ ಅಂದ್ರೆ

ಖಂಡಿತವಾಗ್ಲೂ ಅಲ್ವಂತೆ ರೀ. ಮೌನ ಅನ್ನೋದು ನಮ್ಮೊಳಗಿನ ಆಳವಾದ ಶಾಂತಿ. ಎಲ್ಲೆಲ್ಲೋ ಹುಡುಕ್ತೀವಿ ಮೌನವನ್ನ, ಒಳಗಡೆ ಹುಡುಕೋದ್ ಬಿಟ್ಟು, ಏನಂತೀರಾ? ಮೂಡಿ ಬರುತ್ತೆ ಸೂಪರ್ ಆದ ಗೀತೆ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದೆ ಈ ಗೀತೆಗೆ. ಹಸಿರು ಗಾಜಿನ ಅನ್ನುವಂತಹ ಗೀತೆ, ಅವನೇ ನನ್ನ ಗಂಡ ಚಿತ್ರದ ಗೀತೆ ಇದು. ಹರಿಚರಣ್ ಮತ್ತು ನಿಖಿತಾ ವೆಂಕಟೇಶ್ ಅವರ ಧ್ವನಿಯಲ್ಲಿರುವಂತಹ ಗೀತೆ, ಜೊತೆಯಾಗುತ್ತೆ ಜ್ವಲಂತಂ ಚಿತ್ರದಿಂದ. ಬಿ ಎಂ ಅಂಬರೀಶ್ ಅವರ ಸಾಹಿತ್ಯ ಇದೆ. ವಿಕ್ರಮ್ ಸುಬ್ರಹ್ಮಣ್ಯಂ ಹಾಗೂ ಫೆನಿ ಕುರಿಯನ್ ಅವರು ಸಂಗೀತ ನೀಡಿದ್ದಾರೆ. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಜೊತೆಯಾಗಿ ಇರಿ. ಕನ್ನಡ ಕಾಮನ ಬಿಲಿನಲ್ಲಿ ಕನಸಿನ ಲೋಕದಲ್ಲಿ ತೇಲ್ತಾನೇ ಇರಿ.

0: ಸ್ವಚ್ಛತೆಯ ಸೇವೆ 2026
1: ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

ಸಾಕ್ತಾ ಇದೆ ನಮ್ಮ ನಿಮ್ಮ ಪಯಣ ಹಾಡುಗಳ ಜೊತೆಯಾಗಿ. ಇನ್ನೊಂದು ಮಾತಿದೆ ರೀ, ನಾವು ನೆನೆಸ್ಕೊಳ್ಳೇಬೇಕಾದ ಮಾತು. ಸಾಮಾನ್ಯವಾಗಿ ಸಂತೋಷ ಅನ್ನೋದು ಎಲ್ಲಿದೆ, ಹುಡುಕ್ತಾನೆ ಇರ್ತೀವಿ. ಏನ್ ಪಡ್ಕೋತೀವಿ ಅನ್ನೋದ್ರಲ್ಲಿ ಸಂತೋಷ ಇದೆಯಾ, ಅಥವಾ ಏನ್ ಗೆಲ್ತೀವಿ ಅನ್ನೋದ್ರಲ್ಲಿ, ಸಾಧನೆ ಮಾಡಿದೀವಿ ಅಲ್ಲಿ ಸಂತೋಷ ಇದೆಯಾ ಅಲ್ಲ. ಇನ್ನಷ್ಟು ಮಂದಿ ಹೇಳ್ತಾರೆ ನಾವೇನ್ ಕೊಡ್ತಿದ್ದೀವಿ ಅನ್ನೋದ್ರಲ್ಲಿ ಸಂತೋಷ ಇದೆ ಅಂತ. ಆದ್ರೆ ಇದೆಲ್ಲವನ್ನ ಮೀರಿದ್ದು ಒಂದು ವಿಚಾರ ಇದೆ, ನೆಮ್ಮದಿಯಲ್ಲಿ ಸಂತೋಷ ಇದೆ. ಹೌದಲ್ವಾ? ಪಡಿತೀವೋ ಕೊಡ್ತೀವೋ, ಆದರೆ ನನ್ನದು ನನ್ನದಲ್ಲ ಅನ್ನೋದ್ರ ಒಳಗಾಗಿ ಜೀವನವನ್ನ ನಿಭಾಯಿಸೋದ್ರಲ್ಲಿ ಎಲ್ಲಕ್ಕೂ ಜೊತೆಯಾಗಿದ್ದು ಯಾವುದರ ಜೊತೆನೂ ಇಲ್ಲದೆ ಇರೋದ್ರಲ್ಲಿ ಕೆಸರಿನಲ್ಲಿ ಇರುವ ಕಮಲದ ಹಾಗೆ ಬದುಕೋದ್ರಲ್ಲಿ ಆ ಕಮಲದೆಲೆಯ ಮೇಲೆ ಇರುವಂತಹ ಪುಟ್ಟದಾದ ಬಿಂದುವಿನ ರೀತಿಯಲ್ಲಿ ಬದುಕೋದ್ರಲ್ಲಿ ನೆಮ್ಮದಿ ಇದೆ, ಆ ನೆಮ್ಮದಿಯಲ್ಲೇ ಸಂತೋಷ ಇದೆ. ಏನಂತೀರಾ? ಕನಸಿನ ಲೋಕ ಕಾರ್ಯಕ್ರಮ ಮುಂದುವರಿತಾ ಇದೆ. ಕನ್ನಡ ಕಾಮನಬಿಲ್ಲು 101.3 ನಮ್ಮ ಊರು ಚಿತ್ರದಿಂದ ಒಂದೊಳ್ಳೆ ಗೀತೆ ರೀ, ಸಿ ಶಿವಶಂಕರ್ ಅವರು ಬರೆದಂತಹ ಗೀತೆ. ಆರ್ ರತ್ನ ಅವರ ಸಂಗೀತ ನಿರ್ದೇಶನ ಇದೆ. ಪಿ ಬಿ ಶ್ರೀನಿವಾಸ್ ಮತ್ತು ಬಿ ಕೆ ಸುಮಿತ್ರ ಅವರು ಜೊತೆಯಾಗಿ ಹಾಡಿದ್ದಾರೆ. ಚೆಲುವಿನ ಗಣಿಯಾಗಿ ಅನ್ನೋ ಗೀತೆ ಇದು. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ರೋಚಿ, ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ನಂಜುಂಡಿ ಕಲ್ಯಾಣದಿಂದ ಬದುಕೆ ಹಸಿರು. ಈ ಗೀತೆಗಳನ್ನ ಕೇಳ್ತಾ ಇರಿ, ಜೊತೆಯಾಗಿರಿ ಎಫ್ ಎಂ ರೇನ್ಬೋ. ಇದು ಕನಸಿನ ಲೋಕ ಕಾರ್ಯಕ್ರಮ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಕನ್ನಡ ಕಾಮನಬಲ್ಲೂ 101.3 ಮೆಗಾಹರ್ಟ್ಸ್ ಇದು. ಈ ಹೊತ್ತಲ್ಲಿ ತುಂಬ ಚಂದದ ಗೀತೆಗಳ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು. ವಾಟ್ ಅ ಸಾಂಗ್ ಅಂತ ಹೇಳೋ ಹಾಡುಗಳೇ ನಿಮ್ಮನ್ನ ಬಂದು ತಲುಪ್ತಾ ಇದೆ ಈಗ. ನಾವು ಮಾತಾಡ್ತಿರ್ತೀವಿ, ಎಲ್ಲಪ್ಪ ಇದೆ ಸಮಾಧಾನ, ಎಲ್ಲಿದೆ ಸಮಾಧಾನ ಅಂತ ಹುಡುಕ್ತಾ ಸಾಕ್ತಿರ್ತೀವಿ. ಆದರೆ ಆ ಸಮಾಧಾನ ಅನ್ನೋದು ನಮ್ಮ ಒಳಗಡೆನೆ ಇದೆ. ಅದು ನಮ್ಮೊಳಗಿರೋ ನಂಬಿಕೆಯಿಂದ ಹುಟ್ಟುವಂತಹ ವಸ್ತು. ಆ ನಂಬಿಕೆಯನ್ನು ನಮ್ಮಲ್ಲೇ ನಾವು ಬೆಳೆಸ್ಕೊಂಡ್ರೆ, ನಮ್ಮ ಬಗ್ಗೆ ನಾವು ಬೆಳೆಸ್ಕೊಂಡ್ರೆ, ಆ ಒಂದು ನಂಬಿಕೆಯಿಂದನೇ ಸಮಾಧಾನ ಸಿಗುತ್ತೆ ಅಂತ ಬಹುಶಃ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವು ಬಿಟ್ಟಿರ್ತೀವಿ. ನಿಮ್ಗೇನನ್ಸುತ್ತೆ?

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಚ್ ಅ ಬ್ಯೂಟಿಫುಲ್ ಟ್ರ್ಯಾಕ್. ಎಸ್, ಈ ಒಂದು ಗೀತೆಯ ಜೊತೆಯಾಗಿ ಇನ್ನೊಂದು ಗೀತೆಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲೇಬೇಕು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ ನಾವು. ಮಣಿಕಲ್ ಕೃಪಾ ಉಮೇಶ್ ಅವರ ಸಂದೇಶ, ನಂತರ ಹರೀಶ್ ಅವರ ಸಂದೇಶ, ಬಳಿಕ ಮಂಜುನಾಥ್ ಅವರ ಸಂದೇಶ, ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ, ಕಡಬುಳ್ ಕ್ರಿಯಾ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ಕನಸು ಕಾಣದೆ ಗೀತೆಗಳ ಮೂಲಕ ನನಸು ಮಾಡಿದವರು ಅಂದವರು ಉಮೇಶ್ ಅವರು ಸಿರಿಗೆರೆಯಿಂದ, ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ, ಅನುಷಾ ಅವರು, ನಂತರ ಬಂತು ಮಂಡ್ಯದಿಂದ ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ, ಎಂ ಡಿ ಕೃಷ್ಣ ಅವರು ಶ್ರೀರಾಮಪುರದಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರದಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಚಿದಾನಂದ ಟಿಪ್ ಸರ್ಕಲ್ ಹೊಸದುರ್ಗದಿಂದ, ಎನ್ ಇ ಎಸ್ ಬಡಾವಣೆಯಿಂದ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ, ನಿಮ್ಮೆಲ್ಲರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಹೊತ್ತಿನ ಚಂದದ ಕನಸಿನ ಲೋಕ ಕಾರ್ಯಕ್ರಮವನ್ನು ಇನ್ನೊಂದು ಸೂಪರ್ ಆದ ಗೀತೆಯೊಟ್ಟಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಮನಸ್ಸನ್ನು ಖುಷಿಯಾಗಿರಿಸ್ಕೊಳ್ಳೋಣ, ಕನಸನ್ನು ನನಸು ಮಾಡಿಸ್ಕೊಳ್ಳೋದಕ್ಕೆ ದುಡಿಯೋಣ, ಒಳಗಡೆ ಇರುವಂತಹ ಖುಷಿಯನ್ನು ಹುಡ್ಕೋಣ. ಖುಷಿಯ ಜೊತೆಯಾಗಿರೋ ಕನ್ನಡ ಕಾಮನವಿಲ್ಲನ ಸದಾ ಕೇಳ್ತಾನೆ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ನಾನು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಮಮತಾ.

0: ಇಲ್ಲಿವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಾವು ವಾರ್ತೆಗಳನ್ನ ಕೇಳಿದ್ವಿ. ಇನ್ನು ಮುಂದೆ ನಿಮ್ಮ ಜೊತೆಯಾಗುತ್ತೆ ಎಫ್ಎಂ ಗೋಲ್ಡ್ ನಾಳೆ ಬೆಳಗ್ಗೆ 5:53 ಅದಾದ ನಂತರ ಮತ್ತೆ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಹೀಗೆ ದಿನದ 24 ಕೂಡ ನಿಮಗಾಗಿ ಚಂದದ ಕಾರ್ಯಕ್ರಮಗಳನ್ನು ಹೊತ್ತು ತರೋ ಕನ್ನಡ ಕಾಮನ ಬಿಲ್ಲು 1.3 MHz ಅನ್ನ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರಿ.
1: Fund specific queries, you can call us on 2331-4444, 2331-0481 and 2371-7106. And of course, do prefix the code 011. I am Vaibhav Jyotsna Srivastav with my co-anchor in Hindi, Subodh Mishra. Hello, Subodh.
2: Dhanyavad, Vaibhav, aur namaskar, Shrotaon. Karobari khabron ke saath market mantra hazir hai. Aaj ravivar hai aur har ravivar ki tarah aaj bhi hum mutual fund से जुड़े आपके सवालों के जवाब देंगे. ख्याल रखें कि हम किसी खास म्यूचुअल फंड से संबंधित सवालों के जवाब नहीं दे पाएंगे. सवाल पूछने के लिए आप इन नंबरों पर फोन कर सकते हैं 2331-4444, 2331-0481 और 2371-7106.